0: வந்தே மாதரம்.
1: மாதரம் சுஜலா சுஃபலா மலய ஜீதலா.

ಇದು ಆಕಾಶವಾಣಿ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವ್ಯ ಮಿತ್ರ ಕೃಷ್ಣಾನಂದ್ ನಾಯ್ಕ್. ಶ್ರೋತೃಗಳು, ಇಂದು 2026 ಇಸ್ವಿ ಜುಲೈ ತಿಂಗಳ 23 ತಾರೀಕು ಗುರುವಾರ. ಈಗ ಸಮಯ ಸರಿಯಾಗಿ 5:58 ಸೆಕೆಂಡ್ಗಳು.

ಶ್ರೋತೃಗಳ ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಬೆಳಗ್ಗೆ 6:10 ಕರುಣಾಳು ಬಾಬೆಳಕೆ, 6:15 ಭಕ್ತಿಗೀತೆಗಳು, 6:30 ಜಗದೀಶ್ ಬಿಎಂ ಅವರಿಂದ ಚಿಂತನ, 6:35 ರೈತರಿಗೆ ಸಲಹೆ, 6:40 ಗಾನ ಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ, 7:15 ಭಾವಗೀತೆಗಳನ್ನು ಕೇಳಿದಿರಿ, 7:45 ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ, 8:30 ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:15 ಕಿರುನಾಟಕ ಕತ್ತರಿ ಕಾರ್ಪೊರೇಷನ್ ಒನ್ ಲಿಮಿಟೆಡ್, ರಚನೆ ಶ್ರೀರಂಗ, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.

ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ವಹಣೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಐವಿಎಫ್ ಚಿಕಿತ್ಸಾ ವಿಧಾನ. ಈ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾ ವಿಜಯಲಕ್ಷ್ಮಿ ರವೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸುಶ್ರಾವ್ಯ ಜಿ ಐತಾಳ್. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ ಇದು. 1:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಅಟಲ್ ಪೆನ್ಷನ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ರೂಪಾಗೌಡ. ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

ಒಂದು ಗಂಟೆಗೆ 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೇಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 2:40 ವಿವಿಧ ಭಾರತಿ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಿದ್ರಿ. 3:00 ಸಖಿ ಸಹೇಲಿ, 4:00 ಹೆಲೋ ಫಾರ್ ಮಹೇಶ್.

ಇನ್ನು ಸಾಯಂಕಾಲ 5 ಗಂಟೆಗೆ ನಾಟ್ಯರಂಗ ಕೊಂಕಣಿ ಕಾರ್ಯಕ್ರಮದಲ್ಲಿ ಸುನೀಲ್ ನಾಯ್ಕ ಅವರೊಂದಿಗೆ ಸಂದರ್ಶನ. 5:30 ಚಿತ್ರಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ. 6:50 ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಮಾತು ಮಕರಂದ ಪಾಕ್ಷಿಕ ಕೌಟುಂಬಿಕ ಚರ್ಚೆ. ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ ಟಿ ಶ್ಯಾಮ್ ಪ್ರಸಾದ್, ಗೀತಾ ಪಾಲೇಕರ್ ಮತ್ತು ರೂಪಾಗೌಡ. ಆನಂತರ ಕೃಷಿ ಮಾಹಿತಿ, ನಂತರ ಗೌರಿಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. 7:45 ಭಜನೆಗಳು. 8:15 ಪಾರ್ಲಿಮೆಂಟ್ ರಿವ್ಯೂ. 8:30 ಭಾವಗೀತೆಗಳನ್ನು ಕೇಳಿದಿರಿ. 9:15 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 9:30 ಇಂಗ್ಲಿಷ್ ಯುವವಾಣಿ, ದ ನ್ಯೂ ಕ್ಯಾರಿಯರ್ ರೂಲ್ ಬುಕ್, ವೈ ಜಾಬ್ ಹೋಪಿಂಗ್ ಈಸ್ ರೀಡೆಫಿನಿಂಗ್ ಸಕ್ಸಸ್, ಈ ಕುರಿತು ಚರ್ಚೆ. ಭಾಗವಹಿಸಲಿದ್ದಾರೆ ಅನಗಾವಿ ಪೂರ್ವಿ ಹರೀಶ್, ನಾಡಿಗೇರ್, ಸಿಂಚನಾ ಸತೀಶ್, ಮಾಳವಿಕಾ ಬಾಬು ತೈಕಟ್ಟಿ. 9:45 ಪ್ರೊಫೆಸರ್ ಲಕ್ಷ್ಮಣ್ ಪ್ರಸಾದ್ ಶಾಮಣ್ಣ ಅವರೊಂದಿಗೆ ಇಂಗ್ಲಿಷ್ನಲ್ಲಿ ಸಂದರ್ಶನ. ಶ್ರೋತೃಗಳಿದಾಗಿತ್ತು ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಕರುಣಾಳು ಬಾ ಬೆಳಕೆ. ವಿಷಯ ತಜ್ಞರು ಡಾಕ್ಟರ್ ಗುರುರಾಜ ಕರ್ಜಿಗಿ.
1: ಕನ್ಫ್ಯೂಷಿಯಸ್ ಚೀನಾ ದೇಶದ ಮಹಾನ್ ತತ್ವಜ್ಞಾನಿ. ಅವನ ಉಪದೇಶಗಳು ಇವತ್ತಿಗೂ ಪ್ರಸ್ತುತ. ಅವನ ಅನೇಕ ಉಪದೇಶಗಳಲ್ಲಿ ಎರಡು ವಿಷಯಗಳನ್ನು ಹೇಳಬೇಕು. ಒಂದು ಬಾರಿ ಕನ್ಫ್ಯೂಷಿಯಸ್ ತನ್ನ ಶಿಷ್ಯರ ಜೊತೆಗೆ ಪ್ರವಾಸಕ್ಕೆ ಹೊರಟಿದ್ದ. ಹೋಗ್ತಿರೋದು ಕಾಡಿನ ದಾರಿ. ಕಾಡನ್ನ ದಾಟಿ ಹೊರಗೆ ಬಂದಾಗ ಒಂದು ಹಳ್ಳಿ ಕಣ್ಣಿಗೆ ಬಿತ್ತು. ಆಹಾರ ಬೇಡಬೇಕು ಅಂತ ಅಲ್ಲಿ ಹೋದರು. ಒಂದು ಮನೆ ಮುಂದೆ ಒಬ್ಬರು ಹೆಣ್ಮಗಳು ಕೂತು ಬಿಕ್ಕಿ ಬಿಕ್ಕಿ ಅಳತಾ ಇದ್ಲು. ಕಾರಣ ಏನು ಅಂತ ಕೇಳಿದಾಗ ಆಕೆ ಹೇಳಿದ್ಲು, ಅಯ್ಯೋ ನಮ್ಮ ಹಣೆ ಬರಾನೆ ಎಷ್ಟು, ನಮ್ಮ ಮನೆ ಮಂದೆ ಗಂಡಸರಿದ್ದಾರಲ್ಲ, ಎಲ್ಲರೂ ಹುಲಿಗೆ ಆಹಾರ ಆಗಬೇಕಂತೆ ಹುಟ್ಟಿದ್ದಾರೆ. ನನ್ನ ಮಗ ಕಳೆದ ವಾರ ಹುಲಿ ಬಾಯಿಗೆ ತುತ್ತಾದ. ಅವನ ತಂದೆ ಕೂಡ 10 ವರ್ಷದಿಂದ ಹಿಂಗೆ ಹುಲಿ ಬಾಯಿಗೆ ಸಿಕ್ಕಿಸತ್ರು. ನನ್ನ ಮಾವ ಕೂಡ ಹುಲಿ ಬೇಟೆ ಆಡುವಾಗಲೇ ಕಾಡಲ್ಲಿ ಸತ್ತಿದ್ರಂತೆ. ಅಂತೂ ನಮ್ಮ ಮನೆ ಮಂದಿ ಎಲ್ಲ ಹುಲಿ ಬಾಯಿಗೆ ಹೋದಂಗಾಯ್ತು ಅಂತ ಕಣ್ಣು ಒರೆಸ್ಕೊಂಡ್ರು. ಕನ್ಫ್ಯೂಷಿಯಸ್ ಕೇಳ್ದ, ಹಂಗಾದ್ರೆ ಈ ಕಾಡಿನ ಬರಿ ಇರುವಂಥ ಹಳ್ಳಿ ಬಿಟ್ಟು ಮುಂದಿರೋ ಪಟ್ಟಣಕ್ಕೆ ಯಾಕೆ ಹೋಗಿರಬಾರ್ದು? ಆಕೆ ಹೇಳಿದ ಉತ್ತರ ಚೆನ್ನಾಗಿದೆ ಸ್ನೇಹಿತರೆ. ಹೌದಪ್ಪ, ಇಲ್ಲಿ ಹುಲಿಗಳ ಕಾಟ ಇದೆ ಕರೆಕ್ಟು, ಆದರೆ ಪಟ್ಟಣದಲ್ಲಿ ಸರ್ಕಾರ ಬಹಳ ಕ್ರೂರ ಆಗಿದೆ ಅಂತೆ, ಅಧಿಕಾರಿಗಳ ಕಾಟ ಬಹಳ ಹೆಚ್ಚಂತೆ. ಅದು ಕನ್ಫ್ಯೂಷಿಯಸ್ ನಕ್ಕ ಹೇಳ್ತಾನೆ ಶಿಷ್ಯನಿಗೆ, ಇದನ್ನು ಸರಿಯಾಗಿ ನೆನಪಿಟ್ಕೋ, ಕೆಟ್ಟ ಸರ್ಕಾರಕ್ಕಿಂತ ಕ್ರೂರ ಹುಲಿಗಳೇ ಮೇಲು ಅಂತ. ಈ ಕಾಡು ಹುಲಿಗಳು ಹಸಿವೆ ಆದಾಗ ಮಾತ್ರ ಕೆಲವರನ್ನು ಕೊಲ್ತವೆ. ಕೆಟ್ಟ ಸರ್ಕಾರದ ಅಧಿಕಾರಿಗಳು ಕಾರಣ ಇಲ್ಲದೇನೆ ತಮ್ಮ ಸ್ವಾರ್ಥಕ್ಕಾಗಿ ಜನರ ಶಕ್ತಿ ಹೀರ್ತಾರೆ ಅಂತ ಕನ್ಫ್ಯೂಷಿಯಸ್ ಹೇಳಿದ. ಕನ್ಫ್ಯೂಷಿಯಸ್ಗೆ ವಯಸ್ಸಾಯಿತು. ಅವನೇನು ಹೆಚ್ಚು ದಿವಸ ಬದುಕಲ್ಲ ಅಂತ ಅನ್ನಿಸ್ತು ಶಿಷ್ಯರಿಗೆಲ್ಲ. ಒಬ್ಬ ಶಿಷ್ಯ ಹೋಗಿ ಕೇಳಿದ, ಗುರುಗಳೇ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕಾದ್ರೆ ಏನು ಮಾಡಬೇಕು? ಕನ್ಫ್ಯೂಷಿಯಸ್ ಹೇಳ್ದ, ಇಲ್ವಾ ಹತ್ರ ಬಾ ಅಂತ ಬಾಯಿ ತೆಗೆದ. ನನ್ನ ಬಾಯಲ್ಲಿ ನಾ

0: ಇದೆಯಾ ನೋಡು ಅಂದ. ಇದೇನು ವಿಚಿತ್ರ ಇದು? ಶಿಷ್ಯ ಅವನು ತೆರೆದ ಬಾಯನ್ನು ನೋಡಿ, ಹೌದು ಗುರುಗಳೇ, ಬಾಯಲ್ಲಿ ನಾಲಿಗೆ ಇದೆ ಅಂದ. ಗುರು ಹೇಳಿದ ಹಾಗಾದರೆ ಹಲ್ಲು ಇದಾವ ನೋಡು, ನಾಲಿಗೆ ಅಂತೂ ಇದೆ ಅಂತ ಹೇಳಿದೆಯಲ್ಲ, ಹಲ್ಲು ಇದಾವ ನೋಡು ಅಂತ ಹೇಳಿದ. ಶಿಷ್ಯ ಹೇಳಿದ, ಇಲ್ಲ ಸ್ವಾಮಿ, ಒಂದು ಹಲ್ಲು ಇಲ್ಲ ಗುರುಗಳೇ ಅಂದ. ಇದೇ ನೋಡೋ ವಿಚಿತ್ರ ಅಂದವನು, ನಾಲಿಗೆ ನಾ ಹುಟ್ಟಿದಾಗಲೇ ಬಂದದ್ದು, ಅದಿನ್ನೂ ಚೆನ್ನಾಗೇ ಇದೆ, ಈ ಹಲ್ಲುಗಳು ಆಮೇಲೆ ಬಂದದ್ದು, ಮಗುವಾಗಿದ್ದಾಗಿದ್ದು ಅಲ್ಲ ಹಲ್ಲುಗಳು, ಬಿದ್ದು ಮತ್ತೆ ಬೇರೆ ಹಲ್ಲು ಬಂದವು, ನಂತರ ಬಂದ ಹಲ್ಲುಗಳು ಕೂಡ ಬಿದ್ದು ಹೋದರೂ ಕೂಡ ಮೊದಲಿನ ನಾಲಿಗೆ ಮಾತ್ರ ಗಟ್ಟಿಯಾಗಿ ಉಳ್ಕೊಂಡಿದೆ, ಯಾಕೆ ಗೊತ್ತಾ ಅಂತ ಕೇಳಿದ ಕನ್ಫ್ಯೂಷಿಯಸ್. ಶಿಷ್ಯ, ಗೊತ್ತಿಲ್ಲ ಅಂದ. ಕನ್ಫ್ಯೂಷಿಯಸ್ನ ಮಾತು ಚೆಂದ ಸ್ನೇಹಿತರೆ, ಯಾವುದು ಮೃದುವಾಗಿದೆಯೋ ಮತ್ತು ಯಾವುದು ಚುರುಕಾಗಿದೆಯೋ ಅದು ಬಹಳ ದಿವಸ ಬಾಳತ್ತೆ, ಬಿರುಸಾಗಿದ್ದು ಬಾಗಲಾರದ್ದು ಬೇಗ ಬಿದ್ದು ಹೋಗ್ತದೆ. ನೀನು ಜೀವನದಲ್ಲಿ ಹೃದಯದಿಂದ ಮೃದುವಾಗಿರಬೇಕು, ಬುದ್ಧಿಯಿಂದ ಚುರುಕಾಗಿರಬೇಕು. ಅಂದರೆ ಬಹುಕಾಲ ಸಾಧನೆ ಮಾಡ್ತೀಯ, ಒರಟ ಆದರೆ ಅಹಂಕಾರ ಆದರೆ ಸಾಧನೆ ಮಾಡದೆ ಈ ಹಲ್ಲಿನ ಹಾಗೆ ಬಿದ್ದು ಹೋಗ್ತೀಯ ಅಂತ ಹೇಳಿದರು ಗುರುಗಳು. ಶಿಷ್ಯನಿಗೆ ಅರ್ಥ ಆಯಿತು ಮಾತು, ನಮಗೂ ಅರ್ಥ ಆಗಬೇಕಲ್ವಾ, ಈ ಮಾತು ನಮ್ಮ ಜೀವನಕ್ಕೂ ಅನ್ವಯಿಸ್ತದಲ್ವಾ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.

0: ವಿಷಯ ತಜ್ಞರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
1: ಕರುಣಾಳುವಾಬೆಳಕಿ
0: ಪ್ರಸ್ತುತಿ ಅರುಣ್ ನಾಯಕ್.
2: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು ಕೇಳಿ. ಕಾಯ ಮಾಯಾ ಜಾಯ ಮುಪ್ಪಿನ ಷಡಕ್ಷರಿಯವರ ಕೃತಿ ವೃಂದಗಾನದಲ್ಲಿ

0: ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ

0: ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ರಿ, ಮುಂದೆ ಕೇಳಿ. ಅಜ್ಞಾನ ಪರಿಹರಿಸು ಅಂಬರಾಧೀಶ, ಚಿಕ್ಕಲಾಪನರ ವಿಜಯದಾಸರ ಕೃತಿ, ವೃಂದಗಾನದಲ್ಲಿ.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ದುಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಇದುವರೆಗೆ ಭಕ್ತಿ ಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನಾ.

0: ಆಕಾಶವಾಣಿ ಚಿಂತನ ಜಗದೀಶ್ ಬಿಎಂ ಅವರಿಂದ.
1: ಜುಲೈ 23 ರಾಷ್ಟ್ರೀಯ ಪ್ರಸಾರ ದಿನಾಚರಣೆಯನ್ನಾಗಿ ಬಹಳ ವೈಶಿಷ್ಟ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಯಾವುದೇ ತಂತಿಗಳ ನೆರವಿಲ್ಲದೆ ವಿದ್ಯುತ್ ಕಾಂತೀಯ ತರಂಗಗಳ ಮೂಲಕ ವಿವಿಧ ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ಪ್ರಸಾರ ಮಾಡುವ ತಂತ್ರಜ್ಞಾನವನ್ನು ರೇಡಿಯೋ ಪ್ರಸಾರ ಎಂದು ಕರೆಯಲಾಗುತ್ತದೆ. ತರಂಗಗಳು ಗಾಳಿಯ ಮೂಲಕ ಚಲಿಸಿ ಪ್ರಸಾರ ಕೇಂದ್ರಗಳನ್ನು ತಲುಪಿದಾಗ ಪ್ರಸಾರ ಕೇಂದ್ರಗಳು ಧ್ವನಿಯ ತರಂಗಗಳಾಗಿ ಪರಿವರ್ತಿಸಿ ಪ್ರಸಾರ ಮಾಡುವುದು ಕೌತುಕದ ವಿಷಯವಾಗಿದೆ. ನಮ್ಮ ದೇಶದಲ್ಲಿ 1927 ಜುಲೈ 23ರಂದು ಮೊದಲ ಬಾರಿಗೆ ಈಗಿನ ಮುಂಬೈ ನಗರದ ಐಬಿಸಿ ಕೇಂದ್ರದಲ್ಲಿ, ಅಂದರೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ವತಿಯಿಂದ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರಗೊಂಡವು. ಅದರ ಮಹತ್ವವನ್ನು ಸದಾ ತಿಳಿಯಲು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಜುಲೈ 23ರ ದಿನವನ್ನು ರಾಷ್ಟ್ರೀಯ ಪ್ರಸಾರ ದಿನ ಎಂದಾಗಿ ಪ್ರತಿ ವರ್ಷ ಆಚರಿಸುತ್ತಲೇ ಬರಲಾಗಿದೆ. ಆಕಾಶವಾಣಿಯ ಇತಿಹಾಸದಲ್ಲಿ ಕರ್ನಾಟಕದ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ರೇಡಿಯೋ ಕಾರ್ಯಕ್ರಮವನ್ನು ಆಕಾಶವಾಣಿ ಎಂಬ ಪದ ಬಳಕೆ ಮೈಸೂರಿನಲ್ಲಿ ಮೊಟ್ಟ ಮೊದಲಿಗೆ ಆಯಿತು. ಇದು ನಮಗೆ ಹೆಮ್ಮೆಯ ಸಂಗತಿಯೇ ಆಗಿದೆ. 1936 ಜೂನ್ 8 ಭಾರತೀಯ ಪ್ರಸಾರ ಸೇವೆಯನ್ನು ಆರಂಭಿಸಿ ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣ ಮಾಡಲಾಯಿತು. ಆಕಾಶವಾಣಿ ನಾಡಿನ ಬಹುದೊಡ್ಡ ಸಂಪರ್ಕ ಸಾಧನವಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ.

0: ಆಕಾಶವಾಣಿ ಮೂಲಕ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳು ಆಬಾಲವೃದ್ಧರಾದಿಯಾಗಿ ಎಲ್ಲರಿಗೂ ಪ್ರಯೋಜನಕಾರಿಯಾಗಿವೆ. ಇದು ಹೆಮ್ಮೆಯ ಸಂಗತಿಯಲ್ಲದೆ ಬೇರೇನು? ಆಕಾಶವಾಣಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಲೇ ಬಂದಿದೆ. ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಆರೋಗ್ಯ, ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹೀಗೆ ಒಂದೇ ಎರಡೆ ಇವುಗಳ ಪಟ್ಟಿಯನ್ನು ಹೇಳ ಹೊರಟಾಗ ನಮಗೆ ಸಮಯ ಸಾಕಾಗುವುದಿಲ್ಲ. ಜೊತೆಗೆ ಕ್ರೀಡೆ, ಕಲೆ, ಸಾಹಿತ್ಯ ಇವುಗಳ ಕುರಿತಾಗಿ ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ವಿಭಿನ್ನ ರೀತಿಯಲ್ಲಿ ಪ್ರಸಾರ ಮಾಡುವ ಕಲೆ ಆಕಾಶವಾಣಿಗೆ ಮಾತ್ರ ಇದೆ ಎಂಬುದು ನಮಗೆ ಹೆಮ್ಮೆಯ ಸಂಗತಿ. ಜ್ಞಾನ ವಿಕಾಸಕ್ಕೆ ನೆರವು ನೀಡುತ್ತಿದೆ. ಈ ಎಲ್ಲ ಕಾರ್ಯಕ್ರಮಗಳು ಜನತೆಗೆ ಮನರಂಜನೆಯನ್ನು ನೀಡುತ್ತಾ ವ್ಯಕ್ತಿತ್ವ ವಿಕಸನಗೊಳಿಸುವಲ್ಲಿ ಮಹತ್ವದ ಕೊಡುಗೆಯನ್ನು ಆಕಾಶವಾಣಿ ನೀಡುತ್ತಲೇ ಬಂದಿದೆ. ದೇಶದ ವಿಭಿನ್ನ ಸಂಸ್ಕೃತಿಯ ಚಿತ್ರಣವನ್ನು ಧ್ವನಿ ತರಂಗಗಳ ಮೂಲಕ ಯಶಸ್ವಿಯಾಗಿ ತಲುಪಿಸುವ ಏಕೈಕ ಮಾಧ್ಯಮ ಆಕಾಶವಾಣಿ ಎಂದು ಹೆಮ್ಮೆಯಿಂದ ಹೇಳಬಹುದಾಗಿದೆ. ಇದರಿಂದ ಜನತೆಯಲ್ಲಿ ನಮ್ಮ ದೇಶದ ಬಗ್ಗೆ ಅಭಿಮಾನ ಮೂಡುವಲ್ಲಿ, ಒಗ್ಗಟ್ಟು ಉಂಟಾಗುವಲ್ಲಿ, ಐಕ್ಯತೆ ಬೆಳೆಯುವಲ್ಲಿ ಆಕಾಶವಾಣಿಯ ಪಾತ್ರ ಅತ್ಯಂತ ಹಿರಿದು. ಆಕಾಶವಾಣಿ ಮೂಲಕ ಪ್ರಸಾರಗೊಳ್ಳುತ್ತಿರುವ ಕಾರ್ಯಕ್ರಮಗಳು ಅತ್ಯಂತ ನಿಖರವಾದ, ಪಾರದರ್ಶಕವಾದ ಗುಣಮಟ್ಟದ ಕಾರ್ಯಕ್ರಮಗಳಾಗಿವೆ. ಹೀಗಾಗಿ ನಂಬಲರ್ಹ ಸಂಪರ್ಕ ಮಾಧ್ಯಮ ಎಂಬ ಹೆಗ್ಗಳಿಕೆ ಇದರದ್ದಾಗಿದೆ. ಆಕಾಶವಾಣಿಯ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ರೂಪುಗೊಳ್ಳುತ್ತಲೇ ಬಂದಿವೆ. ಬದಲಾಗುತ್ತಾ ಇರುವ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಳವಡಿಸಿಕೊಳ್ಳುತ್ತಾ ಕಾರ್ಯಕ್ರಮಗಳನ್ನು ಪ್ರಸಾರಗೊಳಿಸುತ್ತಲೇ ಬರುತ್ತಿದೆ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಮೊಬೈಲ್ನ ಆ್ಯಪ್ಗಳ ಮೂಲಕ ಲಭ್ಯವಾಗುತ್ತಿರುವುದು ಇದು ಬದಲಾಗುತ್ತಿರುವ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದಕ್ಕೆ ಒಂದು ಉದಾಹರಣೆಯಾಗಿದೆ. ಯಾವುದೇ ಮೂಲೆಯಲ್ಲಿದ್ದರೂ ಆಕಾಶವಾಣಿಯ ಪ್ರಸಾರವನ್ನು ಕೇಳುವ ಸೌಭಾಗ್ಯ ನಮಗಿದೆ. ಜೊತೆಗೆ ಪ್ರಕೃತಿ ವಿಕೋಪದಂತಹ ಸಮಯದಲ್ಲಿ ಜನತೆಗೆ ಮುಂಜಾಗರೂಕತಾ ಕ್ರಮಗಳನ್ನು ಕೈಗೊಳ್ಳಲು ನೆರವಾಗುವ ಏಕೈಕ ಸಂಪರ್ಕ ಮಾಧ್ಯಮ ಎಂದರೆ ಅದು ಆಕಾಶವಾಣಿಯಾಗಿದೆ. ಆಕಾಶವಾಣಿಯ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಸೇವೆ ಸಲ್ಲಿಸುತ್ತಿರುವ ವಿವಿಧ ಸಂಪನ್ಮೂಲ ವ್ಯಕ್ತಿಗಳು, ಕಲಾವಿದರು, ಪ್ರಸಾರ ವೃತ್ತಿಪರರ ಸೇವೆಯನ್ನು ಈ ಸಂದರ್ಭದಲ್ಲಿ ನಾವು ಗೌರವಿಸಲೇಬೇಕಾಗಿದೆ. ರಾಷ್ಟ್ರೀಯ ಪ್ರಸಾರ ದಿನ ಆಚರಣೆಯ ಈ ಸಂದರ್ಭದಲ್ಲಿ ಆಕಾಶವಾಣಿಯ ಭೂತಕಾಲದ ಚಟುವಟಿಕೆಗಳನ್ನು ಮೆಲುಕು ಹಾಕುತ್ತಾ ಭವಿಷ್ಯದ ಒಪ್ಪಿಗೆಗಾಗಿ ವರ್ತಮಾನದಲ್ಲಿ ದಿನಾಚರಣೆಯನ್ನ ಸಂಭ್ರಮ ಸಂತೋಷದಿಂದ ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ.
1: ಇದುವರೆಗೆ ಜಗದೀಶ್ ಬಿಎಂ ಅವರಿಂದ ಚಿಂತನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
3: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ರೈತರಿಗೆ ಸಲಹೆ.
5: ಪಪ್ಪಾಯ ಬೆಳೆ ದಕ್ಷಿಣ ಅಮೆರಿಕಾ ಮೂಲದ್ದು, ಆದರೆ ಇದನ್ನ ಭಾರತದಲ್ಲಿ ವ್ಯಾಪಕವಾಗಿ ಬೆಳೆಯಲಾಗ್ತಾ ಇದೆ. ಇದರಲ್ಲಿ ಸ್ಥಳೀಯ ತಳಿಗಳಲ್ಲದೆ ಸುಧಾರಿತ ತಳಿಗಳು ಕೂಡ ಲಭ್ಯ ಇದೆ. ಕೂರ್ಗ್ ಹನಿಡ್ಯೂ ಎನ್ನುವಂತಹದ್ದು ಹೆಚ್ಚು ಜನಪ್ರಿಯವಾದಂತಹ ತಳಿ. ಇದರ ವಿಶೇಷ ಅಂತಂದರೆ ಗಂಡು ಮತ್ತು ಹೆಣ್ಣು ಹೂವುಗಳು ಒಂದೇ ಮರದಲ್ಲಿರುವಂತಹದ್ದು. ಪೂಸಾ ಡೆಲಿಷಿಯಸ್ ಎನ್ನುವಂತಹದ್ದು ಹೆಣ್ಣು ಹೂವನ್ನು ಬಿಡುತ್ತದೆ. ವಾಷಿಂಗ್ಟನ್, ಸೋಲೋ, ಪೂಸಾ ಜೈಂಟ್, ಕೊಯಂಬತ್ತೂರು 1, ಕೊಯಂಬತ್ತೂರು 2 ಈ ತಳಿಗಳು ಕೂಡ ಲಭ್ಯ ಇದೆ. ಹೆಚ್ಚು ಒಣ ವಾತಾವರಣ ಮತ್ತು ಹೆಚ್ಚಿನ ಒಂದು ಉಷ್ಣತೆಯಲ್ಲಿ ಇದನ್ನು ಚೆನ್ನಾಗಿ ಬೆಳೆಯಬಹುದು. ಎಲ್ಲ ವಿಧದ ಮಣ್ಣುಗಳಲ್ಲಿಯೂ ಕೂಡ ಇದನ್ನು ಬೆಳೆಯಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಧ್ಯಮ ಕಪ್ಪು ಮಣ್ಣು ಮತ್ತು ಕೆಂಪು ಗೋಡು ಮಣ್ಣು ಈ ಬೆಳೆಗೆ ಸೂಕ್ತವಾಗಿದೆ. ನೀರು ನಿಲ್ಲದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಕಪ್ಪು ಮಣ್ಣು ಇದಕ್ಕೆ ಸೂಕ್ತವಾದಂತಹ ಮಣ್ಣಲ್ಲ. ತಾಜಾ ಬೀಜಗಳನ್ನು ಸುಮಾರು 2-5 ಸೆಂಟಿಮೀಟರ್ ಅಂತರದಲ್ಲಿ, 2 ಸೆಂಟಿಮೀಟರ್ ಆಳದಲ್ಲಿ, 15 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬಿತ್ತನೆ ಮಾಡಬಹುದು. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡುವಂಥದ್ದು ಒಳ್ಳೆಯದು. ಇದರಿಂದ ಜೂನ್

0: ಜುಲೈ ತಿಂಗಳಲ್ಲಿ ನಾಟಿ ಮಾಡುವುದಕ್ಕೆ ಸಸಿಗಳನ್ನು ಪಡೆಯಬಹುದು. ಪಾಲಿಥಿನ್ ಚೀಲಗಳಲ್ಲೂ ಸಸಿಗಳನ್ನು ಬೆಳೆಸಬಹುದು. ರಂಧ್ರಗಳನ್ನು ಹೊಂದಿದ ಸುಮಾರು 9 ಇಂಚು ಉದ್ದ 6 ಇಂಚು ಅಗಲದ 15 ಕೆಜಿ ದಪ್ಪದ ಪಾಲಿಥಿನ್ ಚೀಲಗಳಲ್ಲಿ ಸಮ ಪ್ರಮಾಣದ ಕಳಿತ ಕೊಟ್ಟಿಗೆ ಗೊಬ್ಬರ, ಮೇಲ್ಮಣ್ಣು ಮತ್ತು ಮರಳಿನ ಮಿಶ್ರಣವನ್ನು ತುಂಬಬೇಕು ಹಾಗೂ ಪ್ರತಿ ಚೀಲಕ್ಕೆ 2 ಬೀಜದ ಹಾಗೆ ಬಿತ್ತಬೇಕು. ಬೀಜ ಮೊಳಕೆಯೊಡೆದ ಮೇಲೆ ಪ್ರತಿ ಚೀಲದಲ್ಲಿ 1 ಸಸ್ಯವನ್ನು ಮಾತ್ರ ಉಳಿಸಿಕೊಳ್ಬೇಕು. ಸುಮಾರು 1.5 ಅಡಿ ಆಳ ಇರುವಂತಹ ಗುಂಡಿಯನ್ನು ತೊಡಬೇಕು. ಇದರಲ್ಲಿ ಮೇಲ್ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರದಿಂದ ತುಂಬಿ ಆಮೇಲೆ ಸಸ್ಯಗಳನ್ನು ನೆಟ್ಟು ಆಧಾರವನ್ನು ಕೊಡಬೇಕು. ಹೆಣ್ಣು ಮತ್ತು ಗಂಡು ಹೂಗಳು ಬೇರೆ ಬೇರೆ ಸಸ್ಯಗಳಲ್ಲಿ ಬಿಡುವಂತಹ ತಳಿಗಳಾದಲ್ಲಿ 2 ಸಸ್ಯಗಳನ್ನು ನಾಟಿ ಮಾಡಿ ಅವು ಹೂ ಬಿಡುವವರೆಗೆ ಸಲಗಬೇಕು. ನಂತರ ಬರೀ ಗಂಡು ಹೂಗಳನ್ನು ಬಿಡುವಂತಹ ಸಸ್ಯಗಳನ್ನು ತೆಗೆದುಹಾಕಬೇಕು. ಹವಾಗುಣಕ್ಕೆ ಅನುಸಾರವಾಗಿ ನೀರನ್ನು ಕೊಡಬೇಕಾಗ್ತದೆ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕೀಟಗಳೆಂದರೆ ಜೇಡ, ನುಸಿ, ಹಿಟ್ಟು ತೆಗಣೆ, ಚಿಬ್ಬು ರೋಗ, ಕೊಳೆ ರೋಗ, ಬೂದಿ ರೋಗ, ಇದಲ್ಲದೆ ನಂಜು ರೋಗ ಮತ್ತು ಮುರುಟು ರೋಗಗಳು ಕೂಡ ಕಂಡುಬರಬಹುದು. ನಾಟಿ ಮಾಡಿದ ಸುಮಾರು 9-10 ತಿಂಗಳಲ್ಲಿ ಹಣ್ಣುಗಳು ಕೊಯ್ಲಿಗೆ ಸಿದ್ಧವಾಗ್ತವೆ. ಪ್ರತಿ ಗಿಡದಿಂದ 1 ವರ್ಷಕ್ಕೆ ಸುಮಾರು 25-30 ಹಣ್ಣುಗಳು ದೊರೆಯುತ್ತವೆ. ಪಪ್ಪಾಯ ಗಿಡಗಳಿಂದ ಹಣ್ಣುಗಳನ್ನು ವರ್ಷ ಪೂರ್ತಿ ಪಡೆಯಬಹುದು. ಪಪ್ಪಾಯದ ಇಳುವರಿಯು 3 ವರ್ಷಗಳವರೆಗೆ ಮಾತ್ರ ಲಾಭದಾಯಕ. 3 ವರ್ಷಗಳ ನಂತರ ಮತ್ತೆ ಮರುನಾಟಿಯನ್ನು ಮಾಡಬೇಕಾಗ್ತದೆ. ಪಪ್ಪಾಯ ಹಣ್ಣಿನಲ್ಲಿ ಅನೇಕ ಔಷಧೀಯ ಗುಣಗಳು ಕೂಡ ಇದೆ. ಪಪ್ಪಾಯ ಹಣ್ಣು ಜೀರ್ಣಕಾರಿಯಾಗಿದ್ದು ಜೀರ್ಣ ಆಗದ ಅನೇಕ ತೊಂದರೆಗಳನ್ನು ಇದು ನಿವಾರಿಸುತ್ತವೆ. ಇದರಲ್ಲಿರುವಂತಹ ಪೆಪೆನಿನ್ ಅಂಶವು ಆಹಾರದಲ್ಲಿರುವಂತಹ ಪ್ರೋಟೀನ್ಗಳನ್ನು ಜೀರ್ಣಿಸುವಲ್ಲಿ ಸಹಕಾರಿಯಾಗಿದೆ. ಈ ಅಂಶವು ಜೀರ್ಣಾಂಗಗಳು ಉತ್ಪಾದಿಸುವ ಪೆಪ್ಟಿನ್ ಮತ್ತು ಟ್ರಿಪ್ಸಿನ್ ಎನ್ನುವಂತಹ ರಸದೂತಗಳ ಕಾರ್ಯವನ್ನು ತಾನೇ ನಿರ್ವಹಿಸಿ ಜೀರ್ಣಗೊಳಿಸುವ ಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ಇದಲ್ಲದೆ ಜೀರ್ಣಾಂಗದಲ್ಲಿ ತಲೆದೋರುವಂತಹ ಹಾನಿಕಾರಕ ಕ್ರಿಮಿಗಳನ್ನು ನಾಶಗೊಳಿಸುವ ಕಾರ್ಯವನ್ನು ಕೂಡ ಮಾಡುತ್ತದೆ. ವಿಟಮಿನ್ ಎ ಅಧಿಕವಾಗಿರುವುದರಿಂದ ಪಪ್ಪಾಯ ಸೇವನೆಯು ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿ. ಇರುಳುಗಣ್ಣು ನಿವಾರಣೆಗೂ ಕೂಡ ಇದು ಸಹಕಾರಿಯಾಗ್ತದೆ. ಗಾಯಗಳಾದಾಗ ಪಪ್ಪಾಯ ಹಣ್ಣಿನ ತಿರುಳನ್ನು ಲೇಪಿಸಲದಿ ಗಾಯವು ಬೇಗನೆ ಮಾಯುತ್ತದೆ. ಲೇಪಿಸುವುದು ಮಾತ್ರವಲ್ಲ, ಸೇವಿಸುವುದು ಕೂಡ ಒಳ್ಳೆಯದು.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಗಾನ ಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿ. ಕ್ಷೀರದಿಂದಾದ ತುಪ್ಪ ಕ್ಷೀರ ಒಪ್ಪುದೇ, ಅಂಬಿಗರ ಚೌಡಯ್ಯರವರ ಒಂದು ವಚನ. ಹಾಡಿದರೆ ವೆಂಕಟೇಶ್ ಕುಮಾರ್.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಮೈಸೂರು ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರು ಸ್ಯಾಂಡಲ್ ಸೋಪ್.
4: ಗಾನ ಸುಧೇ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ, ಯಾಕೆ ಮೂಕನಾದಿಯೋ ಗುರುವಿ, ಜಗನ್ನಾಥದಾಸರ ರಚನೆ, ಹಾಡಿದರೆ ಸಿ ಕೆ ತಾರಾ ಮತ್ತು ವೈ ಎಸ್ ಇಂದಿರಾ.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಕಂಡೆ ಪಂಡರಿರಾಯನ ತನ್ನನ್ನು ಕೊಂಡಾಡುವವರ ಪ್ರಿಯನ ಜಗನ್ನಾಥ ದಾಸರ ಇನ್ನೊಂದು ರಚನೆ. ಹಾಡಿದರೆ ಲತಾ ಜಗೀರ್ದಾರ್ ಮತ್ತು ಶೋಭಾ ಯೇಜ್.

ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹಪ್ರಸಾರ.

ಆಕಾಶವಾಣಿ ಕಾರವಾರ. ಸಮಯ 7:02 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಏನೋ ಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
1: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
0: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ.

0: ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಜೀವನ ಬೇವು ಬೆಲ್ಲ ಬಲ್ಲ ತೆಗೆ ನೋವೇ ಇಲ್ಲ ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಕೆ.
2: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
3: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
1: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಲಲೇ ಇರಲಿ ಗೆಲುವೇ ಬರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ, ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ, ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ, ಕಂದಾಯ ಸಚಿವರಿಂದ ಮಾಹಿತಿ. ಹವಾಮಾನ ವೈಪರೀತ್ಯ, ಬರದ ಭೀತಿ ಎದುರಿಸಲು ರಾಜ್ಯ ಸರ್ಕಾರದಿಂದ ಬೃಹತ್ ಮುನ್ನೆಚ್ಚರಿಕೆ ಕಾರ್ಯತಂತ್ರ, ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರಿಂದ ಮಾಹಿತಿ. ರಾಜ್ಯಾದ್ಯಂತ ಮುಂದುವರಿದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ, ಡಿಜಿಟಲೀಕರಣ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತು ಪಕ್ಷದ ಹೈಕಮಾಂಡ್ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾದೇಶಿಕ ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯ ಪರಿಗಣಿಸಿ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದರು. ಸಂಪುಟ ವಿಸ್ತರಣೆಯೊಂದಿಗೆ ಮುಖ್ಯ ಸಚೇತಕ, ವಿಧಾನ ಪರಿಷತ್ ಸಭಾಪತಿ ಮತ್ತು ವಿಧಾನಸಭಾಧ್ಯಕ್ಷ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ, ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ 8 ತಾಲೂಕುಗಳ ಪೈಕಿ 6 ತಾಲೂಕುಗಳಲ್ಲಿ ಮಳೆಯ ಕೊರತೆ ಹೆಚ್ಚಾಗಿದೆ. ಬರಪೀಡಿತ ಜಿಲ್ಲೆ ಎಂದು ಘೋಷಿಸಲು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ವಯ ಆಗಸ್ಟ್ 15ರ ನಂತರ ನಿರ್ಧರಿಸಲಾಗುವುದು ಎಂದರು. ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು. ಕೊರೆದಿರುವ ಕೊಳವೆ ಬಾವಿಗಳಿಗೆ ಕೂಡಲೇ ಪಂಪ್ ಮೋಟಾರ್ ಅಳವಡಿಸಬೇಕು. ಜಿಲ್ಲೆಯಲ್ಲಿರುವ 165 ಮಳೆ ಮಾಪನ ಕೇಂದ್ರಗಳ ಪೈಕಿ 105 ಕೇಂದ್ರಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು, ಸಕ್ರಿಯವಾಗಿರದ 60 ಕೇಂದ್ರಗಳನ್ನು ಸಕ್ರಿಯಗೊಳಿಸಲು ಕ್ರಮ ವಹಿಸುವಂತೆ ಜಿಲ್ಲಾಡಳಿತಕ್ಕೆ ಸಚಿವರು ಸೂಚಿಸಿದರು. ಪ್ರಸಕ್ತ ವರ್ಷದ ಸಂಕಷ್ಟದ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಯಾವುದೇ ಹೆಚ್ಚಿನ ನೀರನ್ನು ಹರಿಸುವ ಅಗತ್ಯವಿಲ್ಲ ಎಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಹೊರಡಿಸಿದೆ. ನವದೆಹಲಿಯಲ್ಲಿ ನಡೆದ ಪ್ರಾಧಿಕಾರದ ಉನ್ನತ ಮಟ್ಟದ ಜಂಟಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದ್ದು, ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕಾಗಿ ಮಾತ್ರ ಮೀಸಲಿಡಬೇಕು, ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಬಳಕೆ ಮಾಡಬಾರದು ಎಂದು ಕರ್ನಾಟಕ ಹಾಗೂ ತಮಿಳುನಾಡು ಎರಡೂ ರಾಜ್ಯಗಳಿಗೂ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಜಾಗತಿಕ ಮಟ್ಟದಲ್ಲಿ ತೀವ್ರಗೊಳ್ಳುತ್ತಿರುವ ಎಲ್ ನೀನೋ ಹವಾಮಾನ ವೈಪರೀತ್ಯದ ಪರಿಣಾಮವಾಗಿ ಉಂಟಾಗಬಹುದಾದ ತಾಪಮಾನ ಏರಿಕೆ ಹಾಗೂ ಬರದ ಪರಿಸ್ಥಿತಿ ಎದುರಿಸಲು ರಾಜ್ಯ ಸರ್ಕಾರ ಸಮಗ್ರ ಮತ್ತು ದೂರದೃಷ್ಟಿಯ ಕಾರ್ಯತಂತ್ರ ರೂಪಿಸಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಮಳೆ ಕ್ಷೀಣಿಸಿ ಬರದ ಭೀತಿ ಎದುರಾಗಿದ್ದು, ಕಾರ್ಯತಂತ್ರದ ಭಾಗವಾಗಿ ಬೋರ್ವೆಲ್ ಮರುಪೂರಣ, ಅಂತರ್ಜಲ ರಕ್ಷಣೆ, ಡಿಜಿಟಲ್ ನೋಂದಣಿ, ರಾಜ್ಯದಲ್ಲಿರುವ ಸುಮಾರು 37 ಲಕ್ಷ ಬೋರ್ವೆಲ್ಗಳ ಸಮಗ್ರ ಮಾಹಿತಿಯನ್ನು ಕೆಎಸ್ಆರ್ಎಸ್ ಎಸಿಯ

0: ಪ್ರಕರಣಕ್ಕೆ ಜಿಐಎಸ್ ಪೋರ್ಟಲ್ನಲ್ಲಿ ದಾಖಲಿಸಲಾಗುತ್ತಿದೆ ಎಂದಿದ್ದಾರೆ. ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಳೆ ನೀರು ಸಂಗ್ರಹಣೆ, ವಿವಿಧ ಚೆಕ್ ಡ್ಯಾಂಗಳ ನಿರ್ಮಾಣ ಹಾಗೂ ಸಾಂಪ್ರದಾಯಿಕ ನೀರಿನ ಮೂಲಗಳ ಪುನರುಜ್ಜೀವನ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಮಳೆ ಅಭಾವದಿಂದ ಉಂಟಾಗುವ ನಷ್ಟ ತಪ್ಪಿಸಲು ಕಡಿಮೆ ನೀರು ಬಳಸುವ ಮತ್ತು ತೀವ್ರ ಶಾಖ ತಡೆಯಬಲ್ಲ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಸರ್ಕಾರ ಉತ್ತೇಜನ ನೀಡುತ್ತದೆ. ಸರ್ಕಾರದ ಈ ಬೃಹತ್ ಜಲ ಸಂರಕ್ಷಣಾ ಅಭಿಯಾನಕ್ಕೆ ಸಾರ್ವಜನಿಕರು ಸಂಪೂರ್ಣ ಸಹಕಾರ ನೀಡುವಂತೆ ಡಾ ಶಾಲಿನಿ ರಜನೀಶ್ ಮನವಿ ಮಾಡಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ ಮತ್ತು ಡಿಜಿಟಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಿ ಸಾಗುತ್ತಿದ್ದು, ಈಗಾಗಲೇ ಶೇಕಡಾ 79.17% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಇದುವರೆಗೆ 16,21,850 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು, ಶೇಕಡಾ 99.99% ಗುರಿ ಸಾಧಿಸಲಾಗಿದೆ. ಜಿಲ್ಲೆಯಾದ್ಯಂತ ಒಟ್ಟು 10,64,535 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು, ಶೇಕಡಾ 65.63% ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರಿಗೆ ಗಣತಿ ನಮೂನೆ ವಿತರಣೆ ಹಾಗೂ ಗಣಕೀಕರಣ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಮತದಾರರ ಪಟ್ಟಿಯ ಪಾರದರ್ಶಕ ತಯಾರಿಕೆಗೆ ಪ್ರಮುಖ ರಾಜಕೀಯ ಪಕ್ಷಗಳ ಸಹಕಾರ ಅಗತ್ಯ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ಮನವಿ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇದುವರೆಗೆ 9,02,947 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 6,96,973 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ರಾಷ್ಟೀಯ ಪ್ರಸಾರ ದಿನ. 1927 ದೇಶದ ಮೊದಲ ರೇಡಿಯೋ ಪ್ರಸಾರದ ನೆನಪಿಗಾಗಿ ಪ್ರತಿ ವರ್ಷ ಜುಲೈ 23 ರಾಷ್ಟೀಯ ಪ್ರಸಾರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಖಾಸಗಿ ಭಾರತೀಯ ಪ್ರಸಾರ ಕಂಪನಿಯಡಿ ಮುಂಬೈ ಕೇಂದ್ರದಿಂದ ದೇಶದ ಐತಿಹಾಸಿಕ ಮೊದಲ ರೇಡಿಯೋ ಪ್ರಸಾರವನ್ನು ಇಂದು ಸ್ಮರಿಸಲಾಗುತ್ತದೆ. ದೇಶದಲ್ಲಿ ಸಂಘಟಿತ ರೇಡಿಯೋ ಪ್ರಸಾರದ ಆರಂಭ ಸಾರ್ವಜನಿಕರನ್ನು ಸಂಪರ್ಕಿಸುವ, ಶಿಕ್ಷಣ ನೀಡುವ ಮತ್ತು ಮನರಂಜನೆ ನೀಡುವಲ್ಲಿ ರೇಡಿಯೋ, ದೂರದರ್ಶನ ಮತ್ತು ಡಿಜಿಟಲ್ ಪ್ರಸಾರ ಮಾಧ್ಯಮಗಳು ವಹಿಸುವ ಪ್ರಮುಖ ಪಾತ್ರವನ್ನು ಈ ಸಂದರ್ಭದಲ್ಲಿ ಸಂಭ್ರಮಿಸಲಾಗುತ್ತದೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಇದೇ 26 ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. ಈ ವಿಶೇಷ ಸಮಾರಂಭ ಬೆಂಗಳೂರಿನ ರಾಷ್ಟೀಯ ಮಿಲಿಟರಿ ಸ್ಮಾರಕದಲ್ಲಿ ಬೆಳಗ್ಗೆ 8:45 ಜರುಗಲಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸುವ ಸಾರ್ವಜನಿಕರು, ಅತಿಥಿಗಳು ಹಾಗೂ ಆಹ್ವಾನಿತರ ವಾಹನಗಳ ನಿಲುಗಡೆಗಾಗಿ ನೆಹರು ತಾರಾಲಯದಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಮಾರಂಭಕ್ಕೆ ಬರುವ ಎಲ್ಲ ನಾಗರಿಕರು ಹಾಗೂ ಅತಿಥಿಗಳು ಬೆಳಗ್ಗೆ 8:45 ಒಳಗೆ ಆಗಮಿಸಬೇಕು ಎಂದು ಇಲಾಖೆ ನಿರ್ದೇಶಕ ಫ್ಲೈಟ್ ಲೆಫ್ಟಿನೆಂಟ್ MS ಲೋಲಾಕ್ಷ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಹೈನುಗಾರರ ಆರ್ಥಿಕ ಸಬಲೀಕರಣ ಹಾಗೂ ಬರಪರಿಸ್ಥಿತಿ ಎದುರಿಸಲು ಕೋಲಾರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಕೋಮುಲ್ ರೈತಸ್ನೇಹಿ ಯೋಜನೆಗಳನ್ನು ರೂಪಿಸಿದೆ. ಶಾಸಕ ಹಾಗೂ ಕೋಮುಲ್ ಅಧ್ಯಕ್ಷ KY ನಂಜೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ರೈತಸ್ನೇಹಿ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕೋಮುಲ್ ವತಿಯಿಂದ ಎಮ್ಮೆ ಸಾಕಾಣಿಕೆ ಪ್ರೋತ್ಸಾಹಿಸಲು ಅರ್ಹ ಹಾಲು ಉತ್ಪಾದಕರಿಗೆ ಪ್ರತಿ ಎಮ್ಮೆ ಖರೀದಿಗೆ 30,000 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದ್ದು, ವರ್ಷಕ್ಕೆ 1,000 ಎಮ್ಮೆಗಳಂತೆ ಒಟ್ಟು 3 ಕೋಟಿ ರೂಪಾಯಿ ಸಹಾಯಧನ ತಲುಪಲಿದೆ. ಮುಂದಿನ 5 ವರ್ಷಗಳಲ್ಲಿ ಒಟ್ಟು 15 ಕೋಟಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದೆ. ಹಸಿರು ಮೇವು ಬೆಳೆಯುವುದನ್ನು ಉತ್ತೇಜಿಸಲು ನೀಡುತ್ತಿದ್ದ

0: ಪ್ರಯಾಣಿಕರಿಗೆ 1,000 ರೂಪಾಯಿ ಪ್ರೋತ್ಸಾಹ ಧನವನ್ನು 3,000ಕ್ಕೆ ಹೆಚ್ಚಿಸಲಾಗಿದೆ. ಸೈಲೇಜ್ ನಿರ್ಮಾಣಕ್ಕೆ ನೀಡುತ್ತಿದ್ದ ಸಹಾಯಧನವನ್ನು 20,000ರಿಂದ 25,000ಕ್ಕೆ ಹಾಗೂ ಅಜೋಲ್ ತೊಟ್ಟಿ ನಿರ್ಮಾಣದ ಸಹಾಯಧನವನ್ನು 3,000ರಿಂದ 5,000ಕ್ಕೆ ಹೆಚ್ಚಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಮರವೊಂದು ಶಾಲಾ ಬಸ್ ಮೇಲೆ ಉರುಳಿ ಬಿದ್ದ ಪರಿಣಾಮ ಬಾಲಕಿಯೊಬ್ಬಳು ಮೃತಪಟ್ಟು ಇನ್ನೂ ಕೆಲ ಮಕ್ಕಳು ಗಾಯಗೊಂಡಿರುವ ದುರ್ಘಟನೆ ನಡೆದಿದೆ. ಘಟನೆಯ ಕುರಿತು ಜಿಲ್ಲಾಧಿಕಾರಿ ಅವರೊಂದಿಗೆ ಮಾತನಾಡಿದ್ದು, ಮೃತ ಬಾಲಕಿಯ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವಂತೆ ಹಾಗೂ ಗಾಯಗೊಂಡ ಮಕ್ಕಳಿಗೆ ಅಗತ್ಯ ಚಿಕಿತ್ಸೆಯ ವ್ಯವಸ್ಥೆ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಮೃತ ಬಾಲಕಿಯ ಕುಟುಂಬದ ದುಃಖದಲ್ಲಿ ಸರ್ಕಾರ ಭಾಗಿಯಾಗಿದೆ. ಗಾಯಗೊಂಡಿರುವ ಮಕ್ಕಳು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ದುಃಖದ ಗಳಿಗೆಯಲ್ಲಿ ನಮ್ಮ ಸರ್ಕಾರ ನೊಂದ ಕುಟುಂಬಗಳೊಂದಿಗೆ ನಿಲ್ಲಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ, ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ, ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ, ಕಂದಾಯ ಸಚಿವರಿಂದ ಮಾಹಿತಿ. ಹವಾಮಾನ ವೈಪರೀತ್ಯ, ಭರದ ಭೀತಿ ಎದುರಿಸಲು ರಾಜ್ಯ ಸರ್ಕಾರದಿಂದ ಬೃಹತ್ ಮುನ್ನೆಚ್ಚರಿಕೆ ಕಾರ್ಯತಂತ್ರ, ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರಿಂದ ಮಾಹಿತಿ. ರಾಜ್ಯಾದ್ಯಂತ ಮುಂದುವರಿದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ, ಡಿಜಿಟಲೀಕರಣ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೀಗ ಭಾವಗೀತೆಗಳು. ಮೊದಲಿಗೆ ಕುವೆಂಪು ಅವರ ಒಂದು ರಚನೆ ಬಾ ಫಾಲ್ಗುಣ ರವಿ ದರ್ಶನಕ್ಕೆ, ಹಾಡಿದರೆ ಪುತ್ತೂರು ನರಸಿಂಹ ನಾಯಕ್.

ಭಾವಗೀತೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ. ಕಾಂತ ನಿಲ್ಲದ ಮೇಲೆ, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ ರಚನೆ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದಿರಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಶ್ರೋತೃಗಳ, ಇಂದು ಬೆಳಿಗ್ಗೆ 9:15 ಕತ್ತರಿ ಕಾರ್ಪೊರೇಷನ್ ಒನ್ ಲಿಮಿಟೆಡ್ ಕಿರುನಾಟಕ ಪ್ರಸಾರವಾಗಲಿದೆ. ರಚನೆ ಶ್ರೀರಂಗ, ನಿರ್ದೇಶನ ಡಾ. ಬಿ.ಎಂ. ಶರಭೇಂದ್ರ ಸ್ವಾಮಿ.

ಸಾಯಂಕಾಲ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಾತು ಮಕರಂದ ಪಾಕ್ಷಿಕ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ ಟಿ ಶ್ಯಾಮ್ ಪ್ರಸಾದ್, ಗೀತಾ ಪಾಲೇಕರ್ ಮತ್ತು ರೂಪಾ ಗೌಡ. ಅನಂತರ ಕೃಷಿ ಮಾಹಿತಿಯನ್ನು ಕೇಳಲಿದ್ದೀರಿ.

ಮಳೆ ನೀರಿನ ಪ್ರತಿ ಹನಿಯನ್ನೂ ಹಿಡಿಯಿರಿ. ನೆಲ ಮುಟ್ಟಿದ ನೀರು ಎಂದಿಗೂ ನಿಲ್ಲುವುದಿಲ್ಲ. ಇಂದಿನ ನೀರ ಹನಿಗಳು ನಾಡಿನ ಜೀವಜಲ.

ಆಕಾಶವಾಣಿ ಕಾರವಾರ ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ಅನಂತರ ಕನ್ನಡದಲ್ಲಿ ವಾರ್ತೆಗಳು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಈಗ ಜಾಹೀರಾತು ನಂತರ ವಾರ್ತೆಗಳು
1: ಕೇಳುಗರೆ ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 080. ಕೇಳಿ ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ ಕರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮೇನಿಯಾಗೆ 2 ದಿನಗಳ ಭೇಟಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ: ರಾಜಕೀಯೀಕರಣಗೊಳಿಸದಿರಿ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದಿನಿಂದ ಆರಂಭ, 124 ಸದಸ್ಯರ ಭಾರತ ತಂಡ ಭಾಗಿ. ವಾರ್ತೆಗಳ ವಿವರ: ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು ಮತ್ತು ದೇಶದ ಯುವಕರು ಈ ದೃಷ್ಟಿಕೋನದ ಅಡಿಪಾಯವನ್ನು ರೂಪಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ವಿಕಸಿತ ಭಾರತ ಗುರಿಗಳ ಕಡೆಗೆ ಗ್ರಾಮೀಣಾಭಿವೃದ್ಧಿ, ಕೃಷಿ, ಸಾಮಾಜಿಕ ಕಲ್ಯಾಣ ಮತ್ತು ಸಂಬಂಧಿತ ವಲಯಗಳ ಪ್ರಗತಿಯನ್ನು ಪರಿಶೀಲಿಸಲು ಪ್ರಧಾನಮಂತ್ರಿಗಳು ನವದೆಹಲಿಯಲ್ಲಿ ಕಾರ್ಯದರ್ಶಿಗಳ ಜೊತೆಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಭೆಯಲ್ಲಿ ಸಂಪುಟ ಕಾರ್ಯದರ್ಶಿ, ಪ್ರಮುಖ ಸಚಿವಾಲಯಗಳ ಕಾರ್ಯದರ್ಶಿಗಳು ಮತ್ತು ಪ್ರಧಾನಮಂತ್ರಿ ಕಚೇರಿಯ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಸಭೆ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಜನರ ಅಗತ್ಯಗಳ ಸುತ್ತ ವಿನ್ಯಾಸಗೊಳಿಸಲಾದ ಸುಧಾರಣೆಗಳು ನಿಜವಾದ ವೇಗವನ್ನು ಪಡೆದುಕೊಳ್ಳಬೇಕು ಮತ್ತು ಅರ್ಥಪೂರ್ಣ ಪರಿವರ್ತನೆಯನ್ನು ನೀಡಬೇಕು ಎಂದು ಹೇಳಿದರು. ಸುಧಾರಣೆಗಳ ಉದ್ದೇಶವು ಸರ್ಕಾರದ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವುದು ಮಾತ್ರವಲ್ಲ, ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವತ್ತ ದೇಶದ ಪ್ರಯಾಣವನ್ನು ವೇಗಗೊಳಿಸುವುದಾಗಿದೆ ಎಂದು ಹೇಳಿದ್ದಾರೆ. ಕ್ರೀಡೆಗಳ ಅಭಿವೃದ್ಧಿಗೆ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಕ್ರೀಡಾ ಪ್ರವಾಸೋದ್ಯಮವು ಪ್ರಮುಖ ಗಮನ ಕ್ಷೇತ್ರವಾಗಿ ಹೊರಹೊಮ್ಮುತ್ತಿರುವುದರಿಂದ ಜಾಗತಿಕ ಕ್ರೀಡಾ ಕೇಂದ್ರವಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಲು ಭಾರತ ಪ್ರಮುಖ ಅಂತಾರಾಷ್ಟೀಯ ಕ್ರೀಡಾಕೂಟಗಳನ್ನು ಆಯೋಜಿಸಲು ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮಾನಿಯಾಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ರೊಮಾನಿಯಾ ಅಧ್ಯಕ್ಷ ನಿಕೋಸೋ ಡಾನ್, ಹಂಗಾಮಿ ಪ್ರಧಾನಿ ಇಲಿ ಪೋಲೋಜನ್, ಸೆನೆಟ್ ಅಧ್ಯಕ್ಷೆ ಮೆರ್ಸಿಯಾ ಅಬ್ರುಡಿಯನ್ ಮತ್ತು ಡೆಪ್ಯೂಟಿ ಟೀಸ್ ಚೇಂಬರ್ ಅಧ್ಯಕ್ಷೆ ಸೊರಿನ್ ಗ್ರೆಂಡೆನು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಅವರು ರೊಮೇನಿಯಾ ಭಾರತ ಸಂಸದೀಯ ಸ್ನೇಹ ಗುಂಪಿನ ಸದಸ್ಯರನ್ನು ಸಹ ಭೇಟಿ ಮಾಡಲಿದ್ದಾರೆ. ನಂತರ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಭಾರತ ರೊಮಾನಿಯಾ ವ್ಯಾಪಾರ ವೇದಿಕೆ ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ರಾಷ್ಟಪತಿಯವರು ಈ ತಿಂಗಳ 19ರಿಂದ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾಗೆ 3 ರಾಷ್ಟಗಳ ಭೇಟಿಯಲ್ಲಿದ್ದಾರೆ. ವಿದ್ಯಾರ್ಥಿಗಳು ಎತ್ತಿರುವಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವನ್ನು ರಾಜಕೀಯಗೊಳಿಸಬಾರದು ಮತ್ತು ಈ ವಿಷಯದಿಂದ ರಾಜಕೀಯ ಲಾಭ ಪಡೆಯುವುದು ಸೂಕ್ತವಲ್ಲ ಎಂದು ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದು ತನಿಖೆಯ ವಿಷಯವಾಗಿದ್ದು ಆಳವಾದ ಚರ್ಚೆಯ ಅಗತ್ಯವಿದೆ. ಇದು ಗಂಭೀರ ಸಮಸ್ಯೆಯಾಗಿದ್ದು ಸಂಪೂರ್ಣ ಮತ್ತು ಪ್ರಾಮಾಣಿಕ ಚರ್ಚೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಸಂಸತ್ತಿನಲ್ಲಿ ನೀಟ್ ವಿಷಯದ ಕುರಿತು ಚರ್ಚೆಗೆ ಅವಕಾಶ ಹಾಗೂ ಸಿದ್ದವಾಗಿಯೂ ಇದೆ ಎಂದು ಹೇಳಿದ್ದಾರೆ. ಸಂಸತ್ತು ಈ ವಿಷಯದ ಕುರಿತು ಆಳವಾದ ಚರ್ಚೆ ನಡೆಯಬಹುದಾದಂತಹ ಅತ್ಯಂತ ಸೂಕ್ತವಾದ ವೇದಿಕೆಯಾಗಿದೆ. ವಿರೋಧ ಪಕ್ಷಗಳು ಅವಧಿಯನ್ನು ನಿರ್ಧರಿಸಬೇಕು ಮತ್ತು ಪ್ರತಿಯೊಂದು ಅಂಶವನ್ನು ಚರ್ಚಿಸಬೇಕು. ಇದರಿಂದ ಸೂಕ್ತ ನೀತಿ ರೂಪಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳು ತಮ್ಮ ಜವಾಬ್ದಾರಿಯನ್ನು ಪೂರೈಸಬೇಕು. ಈ ಸಮಸ್ಯೆಯನ್ನು ಪರಿಹರಿಸಲು ಮತ್ತು ಶಾಶ್ವತ

0: ಮುಂದುವರೆಯಲು ಸರ್ಕಾರದೊಂದಿಗೆ ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ತೋತಾಪುರಿ ಮಾವು ಬೆಳೆಗಾರರ ಆದಾಯ ಕುಸಿತ ಮತ್ತು ಮಾರುಕಟ್ಟೆಗಳಲ್ಲಿ ಬೆಳೆ ಇಳಿಕೆ ಕುರಿತು ನಿರಂತರ ದೂರುಗಳು ಕೇಳಿಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತೋತಾಪುರಿ ಮಾವಿನ ಕೃಷಿ ಸಂಸ್ಕರಣೆ ಮತ್ತು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ವ್ಯಾಪಕ ಸುಧಾರಣೆ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಕುರಿತು ನವದೆಹಲಿಯ ಕೃಷಿ ಭವನದಲ್ಲಿ ನಡೆದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಕುರಿತು ಸಚಿವರು ಚರ್ಚೆ ನಡೆಸಿದರು. ಉನ್ನತ ಮಟ್ಟದ ತಜ್ಞ ಸಮಿತಿಯ ವರದಿಯನ್ನು ಆಧರಿಸಿ ತೋತಾಪುರಿ ಮಾವಿನ ಸಂಪೂರ್ಣ ಮೌಲ್ಯ ಸರಪಳಿಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡರು. ತಜ್ಞರ ಸಮಿತಿಯು ತೋತಾಪುರಿ ಮಾವು ಬೆಳೆಯುವ ಪ್ರದೇಶಗಳು, ಮಾರುಕಟ್ಟೆಗಳು ಮತ್ತು ಮಾವಿನ ತಿರುಳು ತಯಾರಿಕಾ ಘಟಕಗಳಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸಿ ವರದಿ ಸಲ್ಲಿಸಿತ್ತು. ವರದಿ ಸಿದ್ದಪಡಿಸುವುದರೊಂದಿಗೆ ಈ ವಿಷಯವನ್ನು ಮುಕ್ತಾಯಗೊಳಿಸಲಾಗುವುದಿಲ್ಲ, ನೀತಿ, ತಂತ್ರಜ್ಞಾನ ಮತ್ತು ಮಾರುಕಟ್ಟೆ ಎಂಬ ಮೂರು ಹಂತಗಳಲ್ಲಿ ಸ್ಪಷ್ಟ ಮತ್ತು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಕೇಂದ್ರ ಬಂದರು ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ನವದೆಹಲಿಯಲ್ಲಿ ಪನಾಮಾದ ವಿದೇಶಾಂಗ ಸಚಿವ ಝೇವಿಯರ್ ಮಾರ್ಟಿನೆಜ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಬಂದರು ಅಭಿವೃದ್ಧಿ, ನೇರ ಹಡಗು ಮಾರ್ಗಗಳ ಸ್ಥಾಪನೆ ಮತ್ತು ನಾವಿಕರ ಕಲ್ಯಾಣ ಸೇರಿದಂತೆ ಕಡಲ ವಲಯದಲ್ಲಿನ ಪರಸ್ಪರ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಯಿತು. ಉತ್ತಮ ಭವಿಷ್ಯಕ್ಕಾಗಿ ಭಾರತ ಪನಾಮ ನಡುವಿನ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎರಡೂ ರಾಷ್ಟಗಳು ಬದ್ಧವಾಗಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ರಾಷ್ಟೀಯ ಪ್ರಸಾರ ದಿನ. 1927 ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ಸ್ಟೇಷನ್ನಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಾರಂಭವಾಯಿತು. 1936 ಜೂನ್ 8 ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋಗಾಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ಧಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿದೆ. 1956 ರಾಷ್ಟೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927 ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸಭೆ ಜರುಗಿತು. ಸಭೆಯಲ್ಲಿ ದೇವಾಲಯದ ನಿರ್ವಹಣೆ, ದೇಣಿಗೆ ವ್ಯವಸ್ಥೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೇಮಕ, ಟ್ರಸ್ಟ್ನ ಖಾಲಿ ಹುದ್ದೆಗಳ ಭರ್ತಿ ಮತ್ತು ಧಾರ್ಮಿಕ ಸಮಿತಿಯ ಪುನರ್ರಚನೆ ಸೇರಿದಂತೆ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಭಕ್ತರ ನಂಬಿಕೆ ಎಂದಿನಂತೆಯೇ ಬಲಿಷ್ಠವಾಗಿದೆ ಮತ್ತು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಸ್ಥಿರವಾಗಿ ಮುಂದುವರೆದಿದೆ ಎಂದು ಟ್ರಸ್ಟ್ ಪುನರುಚ್ಚರಿಸಿದೆ. ಅಂತಿಮ ಎಸ್ಐಟಿ ವರದಿ ಇನ್ನೂ ಸ್ವೀಕಾರವಾಗಿಲ್ಲ. ಈ ವಿಷಯದ ಕುರಿತು ಯಾವುದೇ ಚರ್ಚೆ ನಡೆಸಲಾಗಿಲ್ಲ ಎಂದು ಟ್ರಸ್ಟ್ ತಿಳಿಸಿದೆ. ದೇವಾಲಯಕ್ಕೆ ಭಕ್ತರಿಂದ ಸಲ್ಲಿಕೆಯಾಗುತ್ತಿರುವಂತಹ ಚಿನ್ನ ಮತ್ತು ಬೆಳ್ಳಿಯ ಕಾಣಿಕೆಗಳ ಪ್ರಮಾಣ ಮತ್ತು ಶುದ್ದತೆಯನ್ನು ಪರಿಶೀಲಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅಧೀನದ ಸಂಸ್ಥೆಯಾದ ಮಿಡ್ನ ಸಹಯೋಗದಲ್ಲಿ ಶಾಶ್ವತ ವ್ಯವಸ್ಥೆ ರೂಪಿಸಲು ನಿರ್ಧರಿಸಲಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಪ್ರಸ್ತಾಪಿತ ಒಪ್ಪಂದ ಮತ್ತು ಬ್ಯಾಂಕ್ನ ಜವಾಬ್ದಾರಿಗಳ ಕುರಿತು ಸಭೆಯಲ್ಲಿ ವಿವರವಾಗಿ ಚರ್ಚೆ ನಡೆಸಲಾಯಿತು. ವಿವಿಧ ಆರೋಪಗಳು ಮತ್ತು ವಿವಾದಗಳ ನಡುವೆಯೂ ಶ್ರೀರಾಮ ಜನ್ಮಭೂಮಿ ದೇಗುಲಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ. ಕೋಟ್ಯಂತರ ಭಕ್ತರ ನಂಬಿಕೆ ಎಂದಿನಂತೆಯೇ ಅಚಲವಾಗಿದೆ ಎಂದು ಟ್ರಸ್ಟ್ ತಿಳಿಸಿದೆ. ಎಬೋಲಾ ಸಾರ್ವಜನಿಕರ ಆರೋಗ್ಯದ ತುರ್ತು ಪರಿಸ್ಥಿತಿಯನ್ನು ತಡೆಗಟ್ಟಲು ಕೀನ್ಯಾದ ಸನ್ನದ್ಧತೆಯನ್ನು ಬಲಪಡಿಸಲು ಈ ಉದ್ದೇಶದಿಂದ ಭಾರತ ಮೊದಲ ಹಂತದಲ್ಲಿ 4.5 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಹಸ್ತಾಂತರಿಸಿದೆ. ಕೀನ್ಯಾದಲ್ಲಿನ ಭಾರತದ ಹೈಕಮಿಷನರ್ ಡಾ ಆದರ್ಶ್ ಅವರು ಕೀನ್ಯಾದ ಆರೋಗ್ಯ ಸಚಿವ ಅಡೆನ್ ದು ಆಲೆ ಅವರಿಗೆ ಈ ವೈದ್ಯಕೀಯ ನೆರವನ್ನು ಅಧಿಕೃತವಾಗಿ ಹಸ್ತಾಂತರಿಸಿದರು. ಈ ನೆರವಿನಲ್ಲಿ ವೈಯಕ್ತಿಕ ಸುರಕ್ಷತಾ ಕಿಟ್ಗಳು, ಮಾದರಿ ಸಾಗಣೆ ಕಿಟ್ಗಳು, ಇನ್ಫ್ರಾರೆಡ್ ಥರ್ಮಾಮೀಟರ್ಗಳು, ಫೇಸ್ ಶೀಲ್ಡ್, ಭಾರೀ ಸುರಕ್ಷತಾ ಬೂಟ್ ಮತ್ತು ಸೋಂಕು ತಡೆಗೆ ಅಗತ್ಯವಾದ ಇತರೆ ವೈದ್ಯಕೀಯ ಸಾಮಗ್ರಿಗಳು ಸೇರಿವೆ. ಎರಡನೇ ಹಂತದ ವೈದ್ಯಕೀಯ ನೆರವಿನ ಸರಕುಗಳನ್ನು ಮುಂದೆ

ಕೆಲವೇ ದಿನಗಳಲ್ಲಿ ಕಿನ್ಯಾಗೆ ತಲುಪಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಇಂದಿನಿಂದ ಆರಂಭವಾಗಲಿರುವಂತಹ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 74 ರಾಷ್ಟಗಳು ಮತ್ತು ಸುಮಾರು 3,000 ಕ್ರೀಡಾಪಟುಗಳು 10 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಚಿನ್ನದ ಪದಕಗಳನ್ನು ವಿಜೇತರು ಪಡೆಯಲಿದ್ದಾರೆ. 1934 ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಪದಾರ್ಪಣೆ ಮಾಡಿದ ಭಾರತ ಇದು 19ನೇ ಬಾರಿ ಪಾಲ್ಗೊಳ್ಳುತ್ತಿದೆ. 124 ಸದಸ್ಯರ ಭಾರತ ತಂಡ 8 ಸಾಮಾನ್ಯ ಕ್ರೀಡೆಗಳು ಮತ್ತು 5 ಪ್ಯಾರಾ ಕ್ರೀಡೆಗಳಲ್ಲಿ ಪದಕಕ್ಕಾಗಿ ಸೆಣಸಾಟ ನಡೆಸಲಿದೆ. ಪುರುಷರು ಮತ್ತು ಮಹಿಳೆಯರ ಲಾನ್ಸ್ ಬೌನ್ಸ್ ಸ್ಪರ್ಧೆಗಳ ಮೂಲಕ ಭಾರತದ ಅಭಿಯಾನ ಆರಂಭಗೊಳ್ಳಲಿದೆ. 2022 ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದ ಭಾರತೀಯ ಲಾನ್ ಬೌನ್ಸ್ ತಂಡ ಈ ಬಾರಿಯೂ ವಿಶ್ವದ ಶ್ರೇಷ್ಠ ಆಟಗಾರರಿಗೆ ಸವಾಲು ಒಡ್ಡುವ ವಿಶ್ವಾಸದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವ.

0: ವಿಷಯ ರಾಜಕೀಕರಣಗೊಳಿಸದಿರಿ ಕೇಂದ್ರ ಸಚಿವ ಜೆಪಿ ನಡ್ಡಾ. ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದಿನಿಂದ ಆರಂಭ, 124 ಸದಸ್ಯರ ಭಾರತ ತಂಡ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೀಗ ಚಿತ್ರಗೀತೆಗಳು.

0: ಶ್ರೀ ಹುಳಕಡ್ಡಿ ಸಾಯಿ ಬಾಲ್, ಒಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಯುಗಳ ಸ್ವರಗಳಲ್ಲಿ ದೇವತಾ ಮನುಷ್ಯ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಶ್ರೀ ಉದಯಶಂಕರ್ ಬರೆದಿರುವ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

ನೀಲನಕ್ಕರೆ ಹಾಲು ಸಕ್ಕರೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಮೊದಲಿಗೆ ಹಿಂದಿಯಲ್ಲಿ, ಆನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ಕಾರವಾರ ಶ್ರೋತೃಗಳು ಈಗ ಸುಂಟರಗಾಳಿ ಚಿತ್ರದ ಒಂದು ಗೀತೆಯನ್ನು ಕೇಳ್ಕೊಂಬರೋಣ. ಹಾಡಿದರೆ ಕುನಾಲ್ ಗಾಂಜಾವಾಲ ಮತ್ತು ಚಿತ್ರ, ಸಂಗೀತ ಸಂಯೋಜನೆ ಸಾಧು ಕೋಕಿಲಾ.

ಶ್ರೋತೃಗಳು ಈ ಚಿತ್ರದ ಗೀತೆಯನ್ನು ಆಲಿಸಿದ್ರಿ. ಆಕಾಶವಾಣಿ ಕಾರವಾರ, ಸಮಯ 8:50 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪ್ರಸಾರವಾಗಲಿದೆ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಗೌರವ ಕೊಡಬೇಕು ತಾನೆನ್ನುವ ಒಲು ರುಜುತೆಯಿಂದ, ಒಡೆಯನೆಂದೋ ಬಂದು ಕೇಳ್ವನದ ಕುತ್ತರವ ಕೊಡಬೇಕು ತಾನೆನ್ನುವ ಒಲು ರುಜುತೆಯಿಂದ, ಒಡಲ ಜಾಣಿನ ಜೀವ ಶಕ್ತಿಗಳ ನೆಲ್ಲವನು ಮುಡುಪು ಕೊಟ್ಟನು ಭರತ ಮಂಕುತಿಮ್ಮ. ಒಡಲ ಜಾಣಿನ ಜೀವ ಶಕ್ತಿಗಳ ನೆಲ್ಲವನು ಮುಡುಪು ಕೊಟ್ಟನು ಭರತ ಮಂಕುತಿಮ್ಮ.

ಗಾಂಧೀಜಿಯವರು ಟ್ರಸ್ಟಿಶಿಪ್ ಅಂತ ಒಂದು ಹೇಳಿದ್ರು, ಅಂದರೆ ಧರ್ಮದರ್ಶಿ ಅಂತ. ಈ ಸಮಾಜದಲ್ಲಿರುವಂತಹ ಆಸ್ತಿ ಪಾಸ್ತಿಗಳೇನಿದೆ ಇದು ನಿನ್ನದಲ್ಲಪ್ಪ, ಇದು ಪೂರ್ವಿಕರಿಂದ ನಿನಗೆ ಬಂದಿರೋದು, ಇದನ್ನು ನೀನು ಜತನ ಮಾಡಿ ಕಾಪಾಡಿ ಮುಂದಿನವರಿಗೆ ಕೊಡಬೇಕು, ಅವರು ಅದನ್ನು ಮುಂದುವರಿಸಬೇಕು ಅಂದರು. ಇವತ್ತು ಹರಿಯುತ್ತಿರುವ ಗಂಗಾನದಿ ಕಾವೇರಿ ನದಿ ನನಗೋಸ್ಕರ ಮಾತ್ರ ಅಲ್ಲ, ಮುಂದೆ ಬರುತ್ತಿರುವ ಪೀಳಿಗೆಗಳು ಮುಂದೆ ಬರುತ್ತಿರುವ ನಾಗರಿಕತೆಗೂ ಅದನ್ನು ಉಳಿಸ್ಬೇಕು ಅಂತ. ಅದನ್ನೇ ಡಿ ವಿ ಜಿಯವರು ಹೇಳ್ತಾರೆ, ತನ್ನಲ್ಲಿರುವಂಥ ಬುದ್ಧಿವಂತಿಕೆಯನ್ನು, ಶಕ್ತಿಯನ್ನು, ಜೀವಶಕ್ತಿಯನ್ನು ಭರತ ಯಾತಕ್ಕೋಸ್ಕರ ಬಳಸ್ತಾ ಅಂದರೆ, ರಾಜ ಹೊರಗೆ ಹೋಗಿದ್ದಾನೆ ರಾಮ, ನಾಳೆ ಬಂದ್ಬಿಟ್ಟು ಕೇಳಬಹುದು ಭರತ ಹೇಗಪ್ಪ ಆಳಿದ್ಯ ರಾಜ್ಯ ಅಂತ. ಅದಕ್ಕೆ ಕೇಳುವನು ಅದಕ್ಕೆ ಉತ್ತರವ ಕೊಡಬೇಕು, ತಾನು ನಾನು ಉತ್ತರ ಕೊಡಬೇಕಾಗತ್ತೆ ಅಂತ ತನ್ನ ಒಲವಿನಿಂದ, ರುಜುತೆಯಿಂದ, ಅಂದರೆ ಪ್ರೀತಿಯಿಂದ. ಯಾವ ಕೆಲಸವೂ ಪ್ರೀತಿ ಇಲ್ಲದೆ ಇದಾಗೋದಿಲ್ಲ. ರುಜುತೆ ಅಂದರೆ ನೇರವಂತಿಕೆ, ಅದು ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದು, ಪಾರದರ್ಶಕ ಅಂತ ಹೇಳ್ತೀವಲ್ಲ, ಟ್ರಾನ್ಸ್ಪರೆನ್ಸಿಯಿಂದ ಇರುವಂಥದ್ದು. ಆದ್ದರಿಂದ ನಾನು ಆ ರೀತಿಯಾಗಿ ರಾಜ್ಯವನ್ನು ಆಳಬೇಕು ಅಂತ ಇಡೀ ತನ್ನ ಜೀವನವನ್ನು ರಾಜ್ಯಭಾರಕ್ಕಾಗಿ ಕೊಟ್ಟ. ಆದರೆ ಅವನು ರಾಜತ್ವಕ್ಕೆ ಆಸೆ ಪಡಲಿಲ್ಲ, ಅಂದರೆ ಕರ್ತವ್ಯದಲ್ಲಿ ಅವನಿಗೆ ಶ್ರದ್ಧೆ ಉಂಟು, ಅದರ ಫಲದಲ್ಲಿ ಅವನಿಗೆ ಆಸೆ ಇಲ್ಲ. ಯಾವುದನ್ನು ಮುಂದೆ ಕೃಷ್ಣ ನಿಷ್ಕಾಮ ಕರ್ಮ ಅಂತ ಹೇಳಿದ್ನೋ ಆ ಕರ್ಮಯೋಗಿನೇ ಈ ಭರತ. ಮತ್ತು ಒಂದು ಸಂವಿಧಾನಾತ್ಮಕವಾದಂಥ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದ್ರೆ ಇಂಥ ಧರ್ಮದರ್ಶಿಗಳಾದವರು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿರಬೇಕು, ಅಂಥವರು ನಮ್ಮ ನಾಯಕರಾಗಬೇಕು, ಅಂಥವರು ನಮ್ಮ ರಾಜಕಾರಣಿಗಳಾಗಬೇಕು ಅನ್ನೋದನ್ನು ಸ್ವತಃ ರಾಜಕೀಯ ಜೀವನದಲ್ಲಿ ಮತ್ತು ಪತ್ರಿಕಾ ವೃತ್ತಿ ಜೀವನದಲ್ಲಿ ಅನೇಕ ವರ್ಷಗಳು ಸೇವೆ ಸಲ್ಲಿಸಿ ತಮ್ಮ ಜೀವನವನ್ನು ಸವೆಸಿದ ಡಿ ವಿ ಜಿಯವರಂಥವರು ತುಂಬ ಚೆನ್ನಾಗಿ ಬಲ್ಲರು ಅನ್ನೋದರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ.

ಬಿಡನೊಂದನು ರಾಜ್ಯ ತನದಲ್ಲವೆಂದು ಒಡರಿಸುವನೆಲ್ಲವನ್ ಅದಾವುದುಂ ತನದಲ್ಲ ಬಿಡನೊಂದನು ರಾಜ್ಯ ತನದಲ್ಲವೆಂದು ನಡೆವಂ ಸ್ವತಂತ್ರದಲ್ಲಿ ಸಲಿಸುತ್ತೆ ವಿಧೇಯತೆಯ ಕಡುಯೋಗಿ ಭರತನಲ ಮಂಕುತಿಮ್ಮ ನಡೆವಂ ಸ್ವತಂತ್ರದಲ್ಲಿ ಸಲಿಸುತ್ತೆ ವಿಧೇಯತೆಯ ಕಡುಯೋಗಿ ಭರತನಲ ಮಂಕುತಿಮ್ಮ.

0: ಕೂಡ ಹಿಂದಿನ ಎರಡು ಪದ್ಯಗಳಲ್ಲಿ ನೋಡಿದಂತೆ ಭರತನನ್ನು ಕುರಿತದ್ದು. ಡಿ ವಿ ಜಿಯವರು ರಾಜರ ಆಡಳಿತ ಹೋಗಿ ಆ ಜಾಗದಲ್ಲಿ ಪ್ರಜಾರಾಜ್ಯ ಬರಬೇಕು, ಪ್ರತಿನಿಧಿಗಳ ರಾಜ್ಯ ಬರಬೇಕು ಅಂತ ತುಂಬ ಇಷ್ಟಪಟ್ಟವರು. ಆದರೆ ಆ ರಾಜ್ಯ ಬಂದ ಮೇಲೆ ಅದನ್ನ ಇದು ಪ್ರಜಾಪ್ರಭುತ್ವವೇ ಅಥವಾ ದೊಂಬಿ ರಾಜ್ಯವೇ ಅಂತ ಒಂದು ಬರವಣಿಗೆಯಲ್ಲಿ ಅವರು ಬರೀತಾರೆ. ಏನಿದು ದೊಂಬಿ ರಾಜ್ಯ ಆಯಿತು ಅಂತ. ಯಾಕಂದರೆ ಅವರಿಗೆ ಅದರ ಎರಡರ ಇತಿಮಿತಿಗಳನ್ನು ನೋಡಿದವರು, ಅದರ ಆದರ್ಶ ಸ್ಥಿತಿ ಮತ್ತು ಅದರ ವಾಸ್ತವ ಸ್ಥಿತಿ ಎರಡನ್ನೂ ನೋಡಿದವರು. ಅಂಥವರು ಒಬ್ಬ ಪೊಲಿಟಿಕಲ್ ಅನಾಲಿಸ್ಟ್ ಆಗಿ, ಒಬ್ಬ ರಾಜಕೀಯ ವಿಶ್ಲೇಷಕರಾಗಿ ಭರತನ ಬಗ್ಗೆ ಮಾಡಿರೋ ಚಿಂತನೆ ಈ ಪದ್ಯದಲ್ಲಿ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಒಡರಿಸುವನು ಎಲ್ಲವನ್ ಅದಾವುದು ತನದಲ್ಲ. ಎಲ್ಲವನ್ನೂ ಅವನು ಆಧರಿಸ್ತಾ ಇದ್ದಾನೆ, ಎಲ್ಲವನ್ನು ಒಳಗೆ ಮಾಡ್ಕೊಂಡು ಚಿಂತನೆ ಮಾಡ್ತೇನೆ, ಅದು ಯಾವುದು ತಂದಲ್ಲ. ಬಿಡನೊಂದನು ರಾಜ್ಯ ತನದಲ್ಲವೆಂದು ನಡೆಸುವಂ ಸ್ವತಂತ್ರದಲ್ಲಿ ಸಲ್ಲಿಸುತ್ತೆ ವಿಧೇಯತೆಯ. ರಾಜ್ಯವನ್ನು ನಡೆಸ್ತಾ ಇದ್ದಾನೆ, ಆದರೆ ರಾಜ್ಯದ ಬಗ್ಗೆ ಅವನಿಗೆ ಆಸೆ ಇಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ನಾವು ಜೇನುತುಪ್ಪ ನಿಲ್ಲಿಸಬೇಕು ಜೇನುಗೂಡಿಂದ, ಆದರೆ ಕೈಗದು ಸ್ವಲ್ಪ ಅಂಟ್ಕೊಂಡಿದೆ ಅಂತ ನೆಕ್ಕಕ್ಕೆ ಹೋಗಬಾರ್ದು. ಇದೊಂದು ಬಹಳ ಸಾಮಾನ್ಯವಾಗಿರೋ ಮಾತು. ಜೇನನ್ನು ಇಳಿಸಬೇಕಾದ್ರೆ ಕೈಗೆ ಸ್ವಲ್ಪ ಜೇನುತುಪ್ಪ ಅಂಟ್ಕೊಂಡ್ಬಿಡುತ್ತೆ, ಅದು ನೆಕ್ತೆ ಅಂತ. ಇದನ್ನೇ ನಾವು ಭ್ರಷ್ಟಾಚಾರ ಅಂತ ಕರೆಯೋದು. ಸ್ವಲ್ಪ ತಿಂದರೂ ಅಷ್ಟೇ, ಪೂರ್ತಿ ತಿಂದರೂ ಅಷ್ಟೇ, ಎಷ್ಟು ತಿಂದರೂ ಭ್ರಷ್ಟಾಚಾರವೇ. ಆನೆಗೆ ಹೋದ ಮಾನವ ಒಂದೇ, ಅಡಕೆ ಹೋದರೂ ಮಾನವ ಒಂದೇನೆ. ಡಿ ವಿ ಜಿಯವರು ಭರತನನ್ನು ಅತ್ಯಂತ ಆದರ್ಶನಾದಂಥ ಪ್ರಜಾಪ್ರತಿನಿಧಿಯಾಗಿ ಅಥವಾ ಒಬ್ಬ ಸೇವಕನಾಗಿ, ಪ್ರಜೆಗಳ ಸೇವಕನಾಗಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವರೊಂದು ಪದವನ್ನು ಬಳಸ್ತಾರೆ, ಕಡುಯೋಗಿ ಭರತನಲ್ಲ, ಅತ್ಯಂತ ಶ್ರೇಷ್ಠ ಯೋಗಿ ಅಲ್ವೇ ಭರತ. ಬೇಂದ್ರೆಯವರು ಕೂಡ ಒಂದು ಕಡೆ ಹೇಳ್ತಾರೆ, ಕನ್ನಡ ಸಾಹಿತ್ಯದ ಬಹಳ ಮುಖ್ಯವಾದಂಥ ಪ್ರಧಾನ ಪಾತ್ರಗಳಲ್ಲಿ ಅವರು ಹೇಳಿದ್ರು ರತ್ನಾಕರವಣ್ಣಿಯ ಭರತ, ಮತ್ತು ಚಾಮರಸನ ಅಲ್ಲಮಪ್ರಭು, ಮತ್ತು ಕುಮಾರವ್ಯಾಸನ ಶ್ರೀಕೃಷ್ಣ. ಹೀಗೆ ಭರತ, ಅಲ್ಲಮ, ಶ್ರೀಕೃಷ್ಣ, ಈ ಮೂರು ಕನ್ನಡ ಸಾಹಿತ್ಯದ ಆದರ್ಶದ ವ್ಯಕ್ತಿಗಳು ಕಾವ್ಯಗಳಲ್ಲಿ ಅಂತ. ಅದಕ್ಕೆ ಆಧುನಿಕ ಸಾಹಿತ್ಯದಲ್ಲಿ ನಾವು ಡಿ ವಿ ಜಿಯವರು ಕಳೆದುಕೊಟ್ಟಿರುವಂಥ ಈ ರಾಮಾಯಣದ ಭರತನನ್ನು ಸೇರಿಸ್ಕೋಬಹುದು. ಇಲ್ಲೇ ಸೇರಿಸಬೇಕಾಗಿರೋದು ಹೇಳಿದ್ರೆ ಒಂದು ವಿಶೇಷವಾದ ವಿಷಯ ಅಂದರೆ, ಭಾರತದಲ್ಲಿ ರಾಮನಿಗೆ, ಸೀತೆಗೆ, ಹನುಮಂತನಿಗೆ ಅನೇಕ ಕಡೆ ದೇವಸ್ಥಾನ ಇದೆ. ಸೀತೆಗೆ ರಾಮನ ದೇವಸ್ಥಾನದಲ್ಲೇ ಇರುತ್ತೆ, ಹನುಮಂತನಿಗೆ ಪ್ರತ್ಯೇಕ ದೇವಸ್ಥಾನ ಇದೆ. ಆದರೆ ಭರತನಿಗೆ ಒಂದು ದೇವಸ್ಥಾನ ಇದೆ, ಅದು ಕೇರಳದಲ್ಲಿದೆ. ಅಲ್ಲಿ ಒಂದೇ ಅಲ್ಲೊಂದು ಮನೆತನ ಇದೆ, ಭರತನ್ ಅಂತ ಕರ್ಕೊಳ್ತಾರೆ. ಅಂದರೆ ಭರತನನ್ನು ಆಧರಿಸುವಂಥ ಒಂದು ಗುಣ ನಮ್ಮ ದೇಶದಲ್ಲಿದೆ, ಅವನನ್ನು ಪೂಜಿಸುವಂಥ ಒಂದು ಗುಣ ಇದೆ. ಆದರೆ ಪೂಜಿಸಿದ್ರೆ ಮಾತ್ರ ಸಾಲದು, ನಮ್ಮ ಸಾರ್ವಜನಿಕ ಜೀವನದಲ್ಲಿ, ನಮ್ಮ ಪಬ್ಲಿಕ್ ಲೈಫ್ನಲ್ಲಿ, ನಮ್ಮ ಕಚೇರಿ ಆಫೀಸ್ನ ಕೆಲಸದಲ್ಲಿ ಭರತ ಹೇಗೆ ಧರ್ಮದರ್ಶಿಯಂತೆ, ಟ್ರಸ್ಟಿಯಂತೆ ನಡ್ಕೊಂಡವನು. ಟ್ರಸ್ಟಿ ಅಂದರೆ ನಂಬಿಕೆ ಅಂತ, ಅವನ ಬಗ್ಗೆ ನಂಬಿಕೆ ಇಟ್ಟಿದೆ ಸಮಾಜ ಅಂತ. ಅಯೋಧ್ಯೆ ಜನಗಳು ನಂಬಿಕೆ ಇಟ್ಟಿದ್ರು, ಮತ್ತು ರಾಮನೂ ನಂಬಿಕೆ ಇಟ್ಟಿದ್ದ. ಲಕ್ಷ್ಮಣ ಒಂದು ಸಂದರ್ಭದಲ್ಲಿ ಭರತನ ಬಗ್ಗೆ ನಂಬಿಕೆ ಇಡಬಾರದು ಅನ್ನೋ ಮಾತನ್ನು ಹೇಳ್ತಾನೆ ರಾಮಾಯಣದಲ್ಲಿ. ಆಗಲೂ ಕೂಡ ಭರತನ ಬಗ್ಗೆ ಅತ್ಯಂತ ನಂಬಿಕೆಯನ್ನು ರಾಮ ಇಡ್ತಾನೆ. ಅದಕ್ಕೆ ಒಂದು ಮಾತನ್ನ ವಿವೇಕಾನಂದ ಹೇಳ್ತಾರೆ, ರಾಮನಂತ ಅಣ್ಣ ಸಿಗಬಹುದು, ಆದರೆ ಭರತನಂತ ತಮ್ಮ ಸಿಗೋದು ಕಷ್ಟ ಅಂತ. ಅದನ್ನೇ ಡಿ ವಿ ಜಿಯವರು ಈ ಪದ್ಯಗಳಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಡಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಜ್ಗಳು.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್,

0: ರಾಜಕಾರಣ ಸೈಬಾಲ್ ಹೆಸರು ಹುಣ್ಣ
1: ಸೈಬಾಲ್ 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್
2: ನೋಡು ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
3: ಏನು ರಂಗ ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೇ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
5: ನೀವು ಖಾಸಗಿ ವಾಹನ ಚಾಲಕರ ನಿರ್ವಾಹಕರ ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ ಅಪಘಾತ ವಿಮೆ ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ

ಶ್ರೋತೃಗಳ ಇದೊಂದು ಪ್ರಕಟಣೆ. ಕೆನರಾ ಬ್ಯಾಂಕ್ ದೇಶಪಾಂಡೆ RCET ಇಲ್ಲಿ 18-50 ವಯಸ್ಸಿನ ಗ್ರಾಮೀಣ ಭಾಗದ ನಿರುದ್ಯೋಗ ಯುವಕ ಯುವತಿಯರಿಗಾಗಿ ಆಗಸ್ಟ್ ತಿಂಗಳಲ್ಲಿ ಕುರಿ ಸಾಕಾಣಿಕೆ ಮತ್ತು ಫಾಸ್ಟ್ಫುಡ್ ಸ್ಟಾಲ್ ಉದ್ಯಮ ಉಚಿತ ತರಬೇತಿಗಳು ಪ್ರಾರಂಭವಾಗಲಿವೆ. ಈ ತರಬೇತಿಗಳು ಸ್ವ ಉದ್ಯೋಗ ಪ್ರಾರಂಭಿಸಿ ಸ್ವಾವಲಂಬಿ ಜೀವನ ನಡೆಸಲು ಅನುಕೂಲವಾಗಲಿವೆ. ಈ ತರಬೇತಿಗಳು ಊಟ ವಸತಿಯೊಂದಿಗೆ ಸಂಪೂರ್ಣ ಉಚಿತವಾಗಿರುತ್ತದೆ. ಮೊದಲು ಬಂದವರಿಗೆ ಹಾಗೂ ಗ್ರಾಮೀಣ ಭಾಗದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ತರಬೇತಿಯಲ್ಲಿ ಕೌಶಲ್ಯ ಸಾಧನಾ ಪ್ರೇರಣಾ ತರಬೇತಿ, ಉದ್ಯಮಶೀಲತೆಯ ದಕ್ಷ ಗುಣಗಳು, ಹೊಸ ಉದ್ಯಮದ ಸ್ಥಾಪನೆ ಬಗ್ಗೆ ಮಾಹಿತಿ, ಮಾರುಕಟ್ಟೆ ಸಮೀಕ್ಷೆ, ಮಾರಾಟದ ತಂತ್ರಗಳು, ಯಶಸ್ವಿ ಉದ್ಯಮಗಳಿಂದ ಅನುಭವ ಹಂಚಿಕೆ, ಕ್ಷೇತ್ರ ಭೇಟಿ, ಸಾಫ್ಟ್ ಸ್ಕಿಲ್ಸ್, ಯೋಗ ತರಬೇತಿ ಹಾಗೂ ಬ್ಯಾಂಕಿನಿಂದ ಸಾಲ ಪಡೆದು ಸ್ವ ಉದ್ಯೋಗ ಪ್ರಾರಂಭಿಸಲು ಬೇಕಾಗುವ ಜ್ಞಾನ, ಸರ್ಕಾರಿ ಯೋಜನೆಗಳು ಮತ್ತು ಯೋಜನಾ ವರದಿ ತಯಾರಿಕೆ ಇನ್ನಿತರ ಮಾಹಿತಿಗಳನ್ನು ಉಚಿತವಾಗಿ ನೀಡಲಾಗುವುದು. ಅಭ್ಯರ್ಥಿಗಳು ತಮ್ಮ ಹೆಸರು ವಿಳಾಸವನ್ನು ನೋಂದಾಯಿಸಲು ಕೊನೆಯ ದಿನಾಂಕ ಜುಲೈ 30, 2026. ಆಸಕ್ತರು ಈ ಸಂಸ್ಥೆಯ ದೂರವಾಣಿ ಸಂಖ್ಯೆಗಳಲ್ಲಿ ಸಂಪರ್ಕಿಸಬಹುದು ಅಥವಾ ಆನ್ಲೈನ್ ಮೂಲಕ www.rsethihariyal.org ಈ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ದೂರವಾಣಿ ಸಂಖ್ಯೆ 8212739673 9484589849 9482188780. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ. ಶ್ರೋತೃಗಳಿನ ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ದೊಡ್ಡರಂಗಿಗೌಡ ವಿರಚಿತ ಕೆಲವು ಭಾವಗೀತೆಗಳನ್ನು ಕೇಳ್ಕೊಂಬರೋಣ. ಕೇಳಿ, ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ.

ಇದುವರೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ದೊಡ್ಡರಂಗೇಗೌಡ ವಿರಚಿತ ಕೆಲವು ಭಾವಗೀತೆಗಳನ್ನು ಆಲಿಸಿದಿರಿ.

0: ಆಕಾಶವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
1: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000

0: ಲಕ್ಷ ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಕಾರವಾರ.

0: ನಾಟಕ ಕತ್ತರಿ ಕಾರ್ಪೊರೇಷನ್ ಒನ್ ಲಿಮಿಟೆಡ್. ರಚನೆ ಶ್ರೀರಂಗ, ನಿರ್ದೇಶನ ಡಾಕ್ಟರ್ ಬಿಎನ್ ಶರಭೇಂದ್ರ ಸ್ವಾಮಿ. ಕೇಳಿ ನಾಟಕ ಕತ್ತರಿ ಕಾರ್ಪೊರೇಷನ್ ಒನ್ ಲಿಮಿಟೆಡ್.
1: ನಿಮ್ಮ ಓಟು ಯಾರಿಗೆ?
2: ನಮ್ಮ ಓಟು ಗೆಲ್ಲಬಲ್ಲಿ.
1: ನಿಮ್ಮ ಓಟು ಯಾರಿಗೆ?
2: ನಮ್ಮ ಓಟು ಗೆಲ್ಲಬಲ್ಲಿ.
1: ನಿಮ್ಮ ಓಟು ಯಾರಿಗೆ?
2: ನಮ್ಮ ಓಟು ಗೆಲ್ಲಬಲ್ಲಿ.
1: ನಿಮ್ಮ ಓಟು ಯಾರಿಗೆ?
2: ನಮ್ಮ ಓಟು ಗೆಲ್ಲಬಲ್ಲಿ.
1: ನಿಮ್ಮ ಓಟು ಯಾರಿಗೆ?
2: ನಮ್ಮ ಓಟು ಗೆಲ್ಲಬಲ್ಲಿ.
1: ನಿಮ್ಮ ಓಟು ಯಾರಿಗೆ?
2: ನಮ್ಮ ಓಟು ಗೆಲ್ಲಬಲ್ಲಿ.
1: ನಿಮ್ಮ ಓಟು ಯಾರಿಗೆ?
2: ನಮ್ಮ ಓಟು ಗೆಲ್ಲಬಲ್ಲಿ.
1: ನಿಮ್ಮ ಓಟು ಯಾರಿಗೆ?
2: ನಮ್ಮ ಓಟು ಗೆಲ್ಲಬಲ್ಲಿ.
1: ನಿಮ್ಮ ಓಟು ಯಾರಿಗೆ?
2: ನಮ್ಮ ಓಟು ಗೆಲ್ಲಬಲ್ಲಿ.
1: ನಿಮ್ಮ ಓಟು ಯಾರಿಗೆ?
2: ನಮ್ಮ ಓಟು ಗೆಲ್ಲಬಲ್ಲಿ.

0: ಓಟು
1: ಅವರಿಗೆ ಇರಲಿ,
0: ನಮ್ಮ ಓಟು
1: ನಮಗೆ ಇರಲಿ,
0: ಅವರ ಓಟು
1: ಅವರಿಗೆ ಇರಲಿ,
0: ನಮ್ಮ ಓಟು
1: ನಮಗೆ ಇರಲಿ, ಇವರಿಗೆ ಓಟು
2: ನಮಗೆ ಪ್ರಾಣ ಸಂಕಟ,
1: ಇವರಿಗೆ ಓಟು
2: ನಮಗೆ ಪ್ರಾಣ ಸಂಕಟ,
1: ಇವರಿಗೆ ಓಟು
2: ನಮಗೆ ಪ್ರಾಣ ಸಂಕಟ,
1: ಇವರಿಗೆ ಓಟು
2: ನಮಗೆ ಪ್ರಾಣ ಸಂಕಟ,
1: ಇವರಿಗೆ ಓಟು
2: ನಮಗೆ ಪ್ರಾಣ ಸಂಕಟ.
3: ಸ್ನೇಹಿತರೆ, ಈ ಕತ್ತರಿ ಕಾರ್ಪೊರೇಷನ್ ಅನ್ಲಿಮಿಟೆಡ್ ಸಂಘಟನೆಯ ಈ ಮೀಟಿಂಗ್ನಲ್ಲಿ ನಾವೆಲ್ಲ ಯಾಕೆ ಸೇರಿದ್ದೇವೆ ಅಂದರೆ, ಇವತ್ತಿನ ದಿನ 5 ವರ್ಷಗಳಿಗೊಮ್ಮೆ ಇಲೆಕ್ಷನ್ ರೂಪದಲ್ಲಿ ಅವತಾರ ತಾಳು ಪರಮಾತ್ಮನ ಪಂಚವಾರ್ಷಿಕ ಯೋಜನೆ ಮಾತ್ರ ಯಶಸ್ವಿಯಾಗ್ತಾ ಇದೆ. ಏನಂತೆ ಹೌದಪ್ಪ?
4: ಹೌದು ಏನ್ ಹೌದು ಅಂತಿ? ಅಸತ್ಯದ ಅಭ್ಯುತ್ಥಾನ ಅಂದ್ರೆ ಎಷ್ಟರ ಮಟ್ಟಿಗೆ? ಅದಕ್ಕೇನಾದ್ರೂ ಸೀಮಾ ಅದೇನೋ ಇಲ್ಲ
3: ಸಿಡ್ಕಪ್ಪ. ಕೂಗಿದ್ರೆ ಕಂಡದ್ದೇನು? ಅದಕ್ಕೆ ಈ ಸಲ ಕತ್ತರಿ ಕಾರ್ಪೊರೇಷನ್ ಅನ್ಲಿಮಿಟೆಡ್ ಅನ್ನೋ ಈ ಹೊಸ ಸಂಘಟನಾ ಮಾಡಬೇಕು ಅನ್ನೋದು.
5: ನಾನು ಅದೇ ಅನ್ನೋದು. ಮೊದಲು ಶಾಂತ ಮನಸ್ಸಿನಲ್ಲಿ ವಿಚಾರ ಮಾಡೋಣ.
6: ಶಾಂತಣ್ಣ ಅಂದದ್ದೇ
4: ಏನ್ ಅಂದದ್ದೇ? ಅವ ಶಾಂತಣ್ಣ ನೀ ಮಿಡುಕಪ್ಪ, ಗಟ್ಟಿ ಮನಸ್ಸನ್ನೋದೇ ಇಲ್ಲ.
5: ಬುದ್ಧಿರಾಯ, ಸಿಡುಕಪ್ಪನಿಗೆ ಯಾಕೆ ಸಿಟ್ಟು ಅನ್ನೋದು ನಮಗೂ ನಿಮಗೂ ಗೊತ್ತು.
3: ಅಂಥ ಮಾತಿಗೆಲ್ಲ ಸಿಟ್ಟಿಗೆ ಬರೋದು ತಪ್ಪು ಸಿಡುಕಪ್ಪ. ಅಲ್ಲ, ಗೆದ್ದಪ್ಪನಿಗೆ ಓಟು ಕೊಡುವಂತ ನಿನ್ಗೆ ಯಾರ ಕೈ ಹಿಡಿದು ಬರ್ಸಿದ್ರೇನ?
4: ನನ್ನ ಕೈ ಹಿಡಿಯೋದು ನನಗೆ ಬೇಕಾಗಿದೆ? ತಾನೇ ಕೈ ಮುಗಿದು ಬಂದ, ಹಳ್ಳಕ್ಕೆ ನೀರು ಬಂದು ಹಾದಿ ಕಟ್ಟಾಗ್ತದೆ ಅಂದ್ರೆ ಸೇತುವೆ ಕಟ್ಟಿಸ್ತೀನಿ ಅಂದ.
5: ಪಾಪ, ಬರೀ ಮೆಂಬರ್ ಆಗಿ ಅವ ಏನು ಮಾಡಬೇಕು?
4: ಹೌದು,
5: ಗೆದ್ದಪ್ಪನ್ನ ಮಂತ್ರಿ ಮಾಡಿದ್ರೆ ಈ ಸಲ ಮಾಡಿ ನೋಡೋಣೇನೋ.
3: ಥೋ ನಿಮ್ಮ. ಅಲ್ಲ, ನೀವಿಲ್ಲಿ ಕೂಡಿದ್ಯಾಕೆ? ನಿಮ್ ವಿಚಾರ ಎಂಥವು? ಈ ಹೊತ್ತು ನಮ್ಮನ್ನ ಮೋಸ ಮಾಡ್ತಾ ಇದ್ದಾರೆ ಈ ಇಲೆಕ್ಷನ್ ಮಂದಿ.
4: ನಾ ಹೇಳೋದು ಅದೇ.
5: ಹೌದು. ಯಾವುದು ಶಾಂತ? ಒಂದಿಷ್ಟು ಶಾಂತರಾಗಿ ವಿಚಾರ ಮಾಡೋಣ. ಅಂದ್ರೆ
3: ಶಾಂತ ಎಲ್ಲಿವರೆಗೆ ಶಾಂತ ಇರೋದು ಶಾಂತಣ್ಣ? ಹೋದ್ಸಲ ಹೇಳಿ.

0: ತನ್ನ ಕೆಲಸ ಮಾಡಲಿಲ್ಲ ಅಂತ ಗೆದ್ದಪ್ಪಗೆ ಈ ಸಲ ಓಟ್ ಕೊಡಬಾರ್ದು ಅಂತಾನೆ ಸಿಡ್ಕಪ್ಪ. ಯಾರು ಬಂದು ಕೇಳ್ತಾರೆ ಅವರೆಲ್ಲರಿಗೂ ಹೌದು ಅಂದು ಕೊನೆಗೆ ಮನೆಯೊಳಗೆ ಇದ್ದು ಬಿಟ್ರಾಯ್ತು ಅಂತಾನೆ ಹೌದಪ್ಪ. ಹೋದ ಸಲ ಗೆದ್ದಪ್ಪನಿಗೆ ಕೊಟ್ಟೀವಿ, ಈ ಸಲ ಬಿದ್ದಪ್ಪನಿಗೆ ಕೊಟ್ಟು ನೋಡೋಣ ಅಂತಾನೆ ಮೀಡ್ಕಣ್ಣ. ಅಲ್ಲ, ನಾವಿಲ್ಲಿ ಕೂಡಿದ್ದು ನಮ್ಮ ಮೂಲಭೂತ ಹಕ್ಕುಗಳನ್ನ.
1: ಯಾವ ಭೂತ? ಹೌದು ಹೌದು, ಯಾವ ಭೂತ?
0: ಮೂಲಭೂತ ಅಂದ್ರೆ ಜನ್ಮದಿಂದ ಬಂದ.
1: ಜನ್ಮದಿಂದ ಬಂದದ್ದು ಜಾತಿ ಒಂದ?
2: ಅದು ನಿಜ, ಆದ್ರೂ
0: ಮಾತು ಮಾತಿಗೂ ಮಿಡ್ಕಬೇಡಪ್ಪ. ಆದ್ರೂ ಅಂತ ನಾನ್ ಹೇಳ್ತೀನಿ ಕೇಳೋ, ನಮಗೆ ಜನ್ಮದಿಂದ ಸ್ವಾತಂತ್ರ್ಯ ಇದೆ, ಹಕ್ಕು ಇದೆ.
1: ಹೌದು ಹೌದು ಹೌದು,
2: ಇರಬಹುದು. ಆದ್ರೂ ಸಿಟ್ಟಲ್ಲಿ ಹಾಗೆ ಯಾಕೆ ನೋಡ್ತೀವಿ ಬುದ್ಧಿರಾಯ?
0: ಥತ್, ನಮ್ಮ ಜನರ ಹಣೆ ಬರ ಅಂದ್ರೆ ಇದೆ. ನಾನು ಎಂಥ ಘನವಾದ ತತ್ವ ಹೇಳ್ತಾ ಇದ್ದೀನಿ, ಬೇಕಾದವನಿಗೆ ಓಟು ಕೊಟ್ಟು ಆರಿಸೋ ಅಧಿಕಾರ ನಮ್ಮದಿದೆ. ಆದರೆ ಇವರು ಮಾತ್ರ ತಮ್ಮವನೊಬ್ಬನ್ನ ನಿಲ್ಲಿಸಿ ಇವರೊಳಗೆ ಯಾರಿಗಾದರೂ ಒಬ್ಬರಿಗೆ ಮಾತ್ರ ಓಟು ಕೊಡ್ರಿ ಅಂತಾರೆ. ಇಂಥ ಸ್ವಾತಂತ್ರ್ಯ ಅಪಹಾರ ಯಾಕೆ?
1: ಸರಿಗೆ ಹೇಳಿದ್ರಿ, ಇದು ಮಾತ್ರ ಹೌದು. ಸುಮ್ಮನೆ ಒಬ್ಬನಿಗೆ ಕೊಟ್ಟು ಇನ್ನೊಬ್ಬನು ವೈರಿ ಆಗೋದು,
2: ಅದಕ್ಕೆ ಹೇಳ್ತೀನಲ್ಲ ನೀವು ಸರಿ, ನೀವೇ ಸರಿ ಅಂತ ನಿಂತವ್ರಿಗೆಲ್ಲ ಒಂದೊಂದು ಕೊಟ್ರಾಯ್ತು.
3: ಇವ್ರ ಹಣೆ ಬರಹ ಗೊತ್ತಾಯ್ತು, ಇವರಲ್ಲಿ ಯಾರು ಬೇಡ ಅಂದಂಗ ಆಯ್ತು.
4: ಇದು ಗಗನವಾಣಿ ಬೆಂಗಳೂರು. ಓಟು ಕೊಡುವುದು ಸ್ವತಂತ್ರ ನಾಗರಿಕನ ಕರ್ತವ್ಯ. ಕರ್ತವ್ಯದಿಂದ ಚ್ಯುತರಾಗಬೇಡಿ, ಚ್ಯುತರಾಗಬೇಡಿ.
3: ಕೇಳಿದ್ಯಾ, ದೇಶದೊಳಗಿನ ಗಾಳಿ ಕೂಡ ಇಲೆಕ್ಷನ್ ಗದ್ದಲದೊಳಗೆ ಸೇರದ.
1: ಏನು, ಯಾವುದೋ ಸ್ಪೂಟ್ನಿಕ್ ಹೊರಟಿದ್ಯೋ ಕ್ಯಾನ್ವಾಸ್ ಮಾಡೋದಕ್ಕೆ?
0: ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರ ಕ್ಯಾನ್ವಾಸಿಂಗು ಮೋಸ ಹೋಗ್ಬೇಡಿ ಅಂತ.
2: ಅಲ್ಲ ಅಂದ್ರೆ ಕೊನೆಗೆ ಯಾರಿಗೆ ಅಂತ?
1: ಅಂದ್ರೆ ಯಾವ ಪಾರ್ಟಿಗೆ ಅಂತ.
0: ಥತ್, ಎಂಥ ಮೂರ್ಖರಿದ್ದೀರಿ ಅಂತೀನಿ. ಮತ್ತೆ ಪಾರ್ಟಿ ಅಂತೀಯಲ್ಲೋ, ಮೊನ್ನೆ ಮೊನ್ನೆ ಎಲ್ಲಾ ಪಾರ್ಟಿಯವರು ಕೂಡಿ ದೇಶ ಒಂದು, ಭೇದ ಎಲ್ಲ ಸುಳ್ಳು ಅಂತ ಹೇಳಿರುವಾಗ ಈ ಪಾರ್ಟಿ ಎಲ್ಲಿಂತಂದಿ?
2: ಚಚೆ,
1: ಅದು ಅವ್ರು ಹೇಳಿದ್ದು ಜಾತಿಯ ಸಲುವಾಗಿ.
3: ನಮ್ ದೇಶದೊಳಗ ಜಾತಿ ಬೇರೆ ಪಾರ್ಟಿ ಬೇರೆ ಅಂತ ಯಾರು ಹೇಳಿದ್ರು?
2: ಆಗಲ್ಲ, ಹಿಂದಿನ ಕಾಲದೊಳಗೆ ಜಾತಿ ಇದ್ವಲ್ಲ.
1: ಹೌದೌದು, ಹಿಂದಿನ ಕಾಲದ ಹಾಗೆ ಇರಬಾರ್ದು, ಪರಿಸ್ಥಿತಿ ಬದಲಾದ ಹಾಗೆ ಎಲ್ಲದೂ ಬದಲಾಗಬೇಕು.
3: ಹೌದು, ನಾಲ್ಕು ಜಾತಿಗಳ ಬದಲು ಎರಡೇ ಮಾಡಬೇಕು. ಒಂದು ಹಿಂದೆ ಉಳಿದವರು, ಇನ್ನೊಂದು ಮುಂದೆ ಹೋಗಲಾರ್ದವರು ಅಂತ.
0: ಅದಕ್ಕೆ ನಿಮ್ಗೆ ಹೇಳ್ತೀನಿ, ಜಾತಿ ಹೋಗ್ಬೇಕು ಅಂತ.
2: ಅಂದ್ರೆ ಪಾರ್ಟಿಯಿಂದ ನಿಂತವರಿಗೆ ಓಟು ಕೊಡಬಾರ್ದು ಅಂತೀಯ?
3: ತನ್ನ ಕಾಲ ಮೇಲೆ ನಿಲ್ಲಲಾರ್ದಂಥವನಿಗೆ ಯಾಕೆ ಕೊಡ್ಬೇಕು?
2: ಹೀಗ ಕೇಳಿದ್ರೆ ಪಾರ್ಟಿ ಒಳಗೆ ಪಾರ್ಟಿ ಇರೋದು.
0: ನಮಗೆ ಪಾರ್ಟಿಯವರು ಬೇಡ, ನಮಗೆ ಪಾರ್ಟಿಯವರು ಬೇಡ ಅನ್ನೋದಕ್ಕೆ ಇಲ್ಲಿ ನೋಡಿ ಈ ನಮ್ಮ ಹೊಸ ಯೋಜನೆ, ಈ ಬೋರ್ಡ್ ನೋಡಿ, ಕತ್ತರಿ ಕಾರ್ಪೊರೇಷನ್ ಅನ್ಲಿಮಿಟೆಡ್. ಅನ್ಲಿಮಿಟೆಡ್ ಅಂದ್ರೆ ಕೇಳ್ರಿ ಅಥವಾ ನೋಡ್ರಿ, ಯಾರಿಗೆ ನಿಮ್ಮ ಓಟು? ಅನ್ಲಿಮಿಟೆಡ್ ಅಂದ್ರೆ ಬೇಕಾದವರಿಗೆ ಅಂತ. ನೋಡಿದ್ರ
5: ಪ್ರಜಾಪಕ್ಷಕ್ಕೆ, ಪ್ರಜಾಪಕ್ಷಕ್ಕೆ, ಪ್ರಜಾಪಕ್ಷಕ್ಕೆ,
6: ಪ್ರಜಾಪಕ್ಷಕ್ಕೆ,
5: ಪ್ರಜಾಪಕ್ಷಕ್ಕೆ. ನಿಮ್ಮ ಓಟು ಯಾರಿಗೆ?
6: ಪ್ರಜಾಪಕ್ಷಕ್ಕೆ.
5: ನಿಮ್ಮ ಓಟು ಯಾರಿಗೆ?
6: ಪ್ರಜಾಪಕ್ಷಕ್ಕೆ.
7: ನಮ್ಮದು ಸ್ವೈರ ಪಕ್ಷ,
5: ಸ್ವೈರ ಪಕ್ಷಕ್ಕೆ,
6: ಸ್ವೈರ
5: ಪಕ್ಷಕ್ಕೆ.
7: ನಮ್ಮದು ಸ್ವೈರ ಪಕ್ಷ, ನಿಮ್ಮ ಓಟು ಯಾರಿಗೆ?
6: ಸ್ವೈರ ಪಕ್ಷಕ್ಕೆ.
7: ನಿಮ್ಮ ಓಟು ಯಾರಿಗೆ?
6: ಸ್ವೈರ ಪಕ್ಷಕ್ಕೆ.
7: ನಿಮ್ಮ ಓಟು
1: ನೋಡಲಿ, ಅವರದ್ದು ಸ್ವೈರ ಪಕ್ಷ ಅಂತೆ. ಅದರೊಳಗಿನ ಸಾಕಿತ್ತು ಆ ಪಕ್ಷಕ್ಕೆ ಹಾರಿಲ್ವೇನೋ, ಅದು ಸ್ವೈರ ಪಕ್ಷ ಅಲ್ಲ, ಅಲ್ಲಿ ಉಳಿದಿದ್ದು ವೈರ ಪಕ್ಷ ಮಾತ್ರ.
5: ನಿಮ್ಮ ಓಟು ಯಾರಿಗೆ?
6: ಆದಿಪಕ್ಷಕ್ಕೆ.
5: ನಿಮ್ಮ ಓಟು ಯಾರಿಗೆ?
6: ಆದಿಪಕ್ಷಕ್ಕೆ.
5: ನಿಮ್ಮ ಓಟು ಯಾರಿಗೆ?
6: ಆದಿಪಕ್ಷಕ್ಕೆ.
8: ಬೀದಿ ಪಕ್ಷಕ್ಕೆ, ಬೀದಿ ಪಕ್ಷಕ್ಕೆ, ಬೀದಿ ಪಕ್ಷಕ್ಕೆ. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ?
3: ಆದಿ ಬೀದಿ ಎರಡು ಒಂದೇ ಅಲ್ವೇನೋ?
1: ಹೌದು ಹೌದು, ಎರಡೂ ಒಂದೇ. ಆದ್ರೆ ಆ ಬೀದಿನ ಇಬ್ರು ಹಂಚಿಕೊಂಡಿದ್ರಿಂದ ಒಂದು ಹಾದಿ ಪಕ್ಷ, ಒಂದು ಬೀದಿ ಪಕ್ಷ.

0: ಪ್ರಜಾ ಪಕ್ಷಕ್ಕೆ
1: ಜಯವಾಗಲಿ,
0: ಸ್ವೈರ ಪಕ್ಷಕ್ಕೆ
1: ಜಯವಾಗಲಿ,
0: ಹೌದು ಪಕ್ಷಕ್ಕೆ
1: ಜಯವಾಗಲಿ,
2: ಸ್ವೈರ ಪಕ್ಷಕ್ಕೆ
1: ಜಯವಾಗಲಿ,
2: ಬೀದಿ ಪಕ್ಷಕ್ಕೆ
1: ಜಯವಾಗಲಿ,
3: ಹಾದಿ ಪಕ್ಷಕ್ಕೆ
1: ಜಯವಾಗಲಿ,
4: ಬೀದಿ ಪಕ್ಷಕ್ಕೆ
1: ಜಯವಾಗಲಿ.
4: ನೋಡಿದ್ರಾ ನೋಡಿದ್ರಾ ಇವರಲ್ಲಿ ಯಾವ ಪಾರ್ಟಿಗೆ ನಿಮ್ಮತ? ಪಾರ್ಟಿಯವರಿಗೆ ಗೊತ್ತಿಲ್ಲ ತಮ್ಮಲ್ಲಿ ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ.

0: Hey, Danny,
1: get the ball.
0: Hey,
1: get the ball.
0: Get the ball.
2: ಆ ನೋಡಿ ನೋಡಿ, ಟಿಕೆಟ್ ಸಿಕ್ಕವ ಖುಷಿಯಿಂದ ಹೊರಬಿದ್ದ. ಟಿಕೆಟ್ ಸಿಗದೇ ಇರುವ ನೋಡಿ, ಆಕಾಶ ಪಾತಾಳ ಒಂದು ಮಾಡುವನಂತೆ. ಓ ಅಲ್ಲಿ ನೋಡ್ರಿ,
0: ಬಿದ್ದಪ್ಪನಿಗೆ ಸೀಟು ಬೇಕು, ಬಿದ್ದಪ್ಪನಿಗೆ ಸೀಟು ಬೇಕು, ಧಿಕ್ಕಾರ ಧಿಕ್ಕಾರ.
2: ಇಷ್ಟರಲ್ಲಿ ಪಕ್ಷದ ಹೆಸರೇ ಬದಲಾಯ್ತು ಏನು? ತನಗೆ ಸೀಟು ಸಿಕ್ಕಿತು ಅಂತ ಹೋದವ ಕಂಗಾಲಾಗಿ ಓಡಿ ಬಂದು ಪ್ರತಿಭಟಿಸ್ತಾ ಇದ್ದಾನೆ ನೋಡ್ರಿ. ನೋಡ್ರಿ, ಕ್ಯಾಂಡಿಡೇಟ್ ಮಾಡದೇ ಇದ್ರೆ ತನ್ನದು ಉಪವಾಸ ಅಂತೆ. ಓಹೋ ಹೋ ಹೋ, ಎಲ್ಲಾ ಗುಂಪುಗಳಲ್ಲೂ ಒಬ್ಬೊಬ್ಬನ ಉಪವಾಸ, ರಾಮಾಯಣ ಅಂತ ಉಪವಾಸ.
3: ಅದೆಲ್ಲ ಆಯ್ತು ಬುದ್ಧಪ್ಪ, ಕೊನೆಗೆ ಓಟಿನ ವಿಚಾರ ಏನು ಅಂತೀನಿ?
4: ಹೇಳಿಲ್ಲ ನಾ ಮತ್ತ, ಬೇಕಾದವರಿಗೆ ನಮ್ಮ ಓಟು, ತಾವಾಗಿಯೇ ನಿಂತವರಿಗೆ ಮಾತ್ರ.
5: ಹೌದೌದು, ಇನ್ನೊಬ್ಬರ ಕಡೆಯಿಂದ ನಿಲ್ಲಿಸ್ಕೊಂಡಿರಬಾರ್ದು.
6: ಅಂದ್ರೆ ತನ್ನಷ್ಟಕ್ಕೆ ತಾನೇ ನಿಂತವನಿಗೆ ಅಂತೀರಾ?
5: ತನ್ನಷ್ಟಕ್ಕೆ ತಾ ನಿಂತ್ರ ಏನಾಯ್ತು? ಆರಿಸಿ ಬರಬೇಕಲ್ಲ.
2: ಮುಂಚೆ ನಿಲ್ಲೋದಕ್ಕೆ ಆರಿಸಿ ಬರಬೇಕು ಅಂತಾರೆ ಪಾರ್ಟಿಯವರು, ಆರಿಸಿ ಬರೋದಕ್ಕೆ ನಿಲ್ಲಬೇಕು ಅಂತಾರೆ ಗುಂಪಿನವರು. ಆದರೆ ಕತ್ರಿ ಇರೋದು ನಮ್ಮ ಕೈಯೊಳಗೆ, ಅಂದರೆ ಮತದಾರರ ಕೈಯೊಳಗೆ, ನಮಗೆ ಕೇಳೋದಿಲ್ಲ. ಅದಕ್ಕೆ ಹೇಳ್ತೀನಿ ನೋಡ್ರಪ್ಪ, ಪಾರ್ಟಿಯವರು ಬೇಡ, ಗುಂಪಿನವರು ಬೇಡ.
6: ಯಾರು ಬೇಡ ಅಂದರೆ ಇಲೆಕ್ಷನ್ ಆಗಬೇಕಲ್ಲ.
5: ಹೌದು, ಇಲೆಕ್ಷನ್ ಅಂದಮೇಲೆ ಕ್ಯಾಂಡಿಡೇಟ್ ಬೇಡವಾ?
4: ಕ್ಯಾಂಡಿಡೇಟ್ ಬೇಕು ಅಂದರೆ ನಾವು ಬೇಡ ಅಂತೀವೇನು? ಅದನ್ನೇ ಹೇಳ್ತೀನಿ ನಾನು, ಇದ್ರ ಗತ್ತೆಲ್ಲ ನಮ್ಮ ಕೈಯೊಳಗದ.
5: ಅಂದ್ರೆ ಏನು ಮಾಡ್ಬೇಕಂತ
4: ಹೇಳ್ಯಾ? ಹೇಳ್ಯಾ, ಹೇಳ್ತೀನಿ ಹೇಳ್ತೀನಿ ಕೇಳ್ರಿ. ಪಾರ್ಟಿ ಒಳಗ ಜಗಳ ಆಗೋದು ಯಾಕ? ಜನ ಬಹಳ ಇರ್ತಾರ ಅಂತ. ಹೌದಲ್ಲ?
5: ಹೌದು ಹೌದು ಹೌದು ಹೌದು.
4: ಏ ತುಸು ತಡಿಯ, ಈಗ ನಾವು 5 ಜನ ಇದ್ದೀವಿ, 5 ತರ ಮಾತಾಡ್ತೀವಿ. ಅದಕ್ಕ ನಾ ಹೇಳೋದೇನಂದ್ರೆ, ಒಂದು ಪಾರ್ಟಿ ಅಂದ್ರ ಒಬ್ಬನ ಮೆಂಬರ್ ಇರಬೇಕು.
6: ಹಾಗಾದ್ರೆ ಜಗಳ ತಪ್ಪೋದೇನೋ ಖಂಡಿತ.
4: ಒಂದು ಪಾರ್ಟಿ ಅಂದ್ರ ಒಬ್ಬನೇ ಮೆಂಬರು, ಒಂದೊಂದು ದಿನಕ್ಕ ಒಬ್ಬೊಬ್ಬ ಮಂತ್ರಿ ಆಗ್ಬೇಕು. ಅಂದ್ರ 5 ವರ್ಷಕ್ಕ 1800 ಜನಕ್ಕ ಚಾನ್ಸ್ ಸಿಗೋದು.
2: ಇನ್ನೊಂದು 30 ಸೇರಿಸು, ಒಂದು ವರ್ಷ ಅಧಿಕ ಮಾಸ ಬರಬಹುದು.
3: ಒಂದು ವೇಳೆ ದಿನಕ್ಕೆ ಒಬ್ಬನೇ ಮಂತ್ರಿ ಬದಲು ಒಂದು 40-50 ಜನಗಳ ಮಂತ್ರಿ ಮಂಡಳ ಒಂದೊಂದು ದಿನಕ್ಕೆ ಮಾಡಿದ್ರೆ 5 ವರ್ಷಗಳೊಳಗೆ ಸುಮಾರು 100,000 ಜನರ ವ್ಯವಸ್ಥೆ ಮಾಡಬಹುದು.
2: 100,000 ಜನರು ಸೇರಿ ಒಬ್ಬನ ವ್ಯವಸ್ಥೆ ಮಾಡೋದಕ್ಕಿಂತ ಒಬ್ಬೊಬ್ಬರಾಗಿ 100,000 ಜನರ ವ್ಯವಸ್ಥೆ ಮಾಡೋದು
6: ಇದೇ ಒಳ್ಳೇದು ಅಂತೀಯ ಬುದ್ದೆಪ್ಪ?
4: ಮತ ಇನ್ಯಾವುದು ಒಳ್ಳೇದಂತಿ? ಒಬ್ಬನ ಆರಿಸೋದಕ್ಕ ಮೊದಲು ಪಾರ್ಟಿಯವರು ಜಗಳ ಆಡೋದು, ಇನ್ನೊಬ್ರು ಇಲ್ಲದಕ್ಕ ನಾವೆಲ್ಲರೂ ಆಮೇಲೆ ಆ ಒಬ್ಬನನ್ನ ಆರಿಸೋದು. ಆರಿಸೋದೇನ್ ಬಂತು ಮಣ್ಣು ಅನಿವಾರಿಸೋದು, ಇದೇ ಒಳ್ಳೇದಂತೀಯನ
3: ಬುದ್ದಪ್ಪ? ನನಗನ್ನಿಸ್ತದ ನೀನೇ ಇದನ್ನು ಬಗೆಹರಿಸಬೇಕು ಅಂತ.
2: ನೀವು ಹೀಗೆ ಕೇಳೋ ದಾರಿನೇ ನೋಡ್ತಿದ್ದೆ ನಾನು. ಅಲ್ಲ, ನಾವಿಲ್ಲಿ ಕೂಡಿದ್ಯಾಕೆ ಅನ್ನೋದನ್ನೇ ಮರ್ತೀರಲ್ಲ. ಈ ಕಾರ್ಪೊರೇಷನ್ ಮಾಡಿದ್ಯಾಕೆ? ಕ್ಯಾಂಡಿಡೇಟ್ ಆಗೋರು ತಮ್ಮ ಪಾರ್ಟಿ ಮಾಡಿಕೊಂಡು ನಮಗೆ ಬೇರೆ ಹಾದಿನೇ ಇಲ್ದಾಗ ಮಾಡ್ಯಾರ. ಹೌದಲ್ಲ?
4: ಅದೇ ಅಂತೀನಿ ನಾನು, ಆರಿಸಿ ತರೋದು ನಮ್ಮ ಕೈಯೊಳಗ, ಆದರೂ ನಮ್ಮ ಕೈಯಿಂದ

0: ತಮ್ಮ ಕೆಲಸ ಮಾಡ್ಕೊಳ್ತಾರ ಅವರು.
1: ಅದಕ್ಕ ನಾನು ಏನಂತೀನಿ ಅಂದ್ರೆ, ಅವರ ಕೈ ಒಳಗೆ ಸಿಕ್ಕಲಾರದ ಹಾಗೆ ನಾವು ನಮ್ಮ ಸಂಘಟನಾ ಮಾಡೋಣ.
0: ಮಾಡೋಣ, ಮಾಡಲೇಬೇಕು, ಮಾಡೋಣ.
2: ಹೌದು ಹೌದು, ಮಾಡೋಣ ಮಾಡೋಣ
3: ನೋಡೋಣ ಮಾಡೋಣ,
1: ಶಾಂತರಾಗಿ ಮಾಡೋಣ.
4: ಇಲ್ಲಿ ಹೌದಪ್ಪ ಇದ್ದಾರೇನಪ್ಪ?
2: ಹೌದು ಹೌದು, ನಾನೇ.
1: ಓ ಗೆದ್ದಪ್ಪನವರು, ನಮಸ್ಕಾರ ನಮಸ್ಕಾರ
5: ನಮಸ್ಕಾರ.
4: ಹೌದಪ್ಪ, ಈ ಕಡೆ ಬಾರಪ್ಪ. ಇಲ್ಲಿ ನೋಡು ಹೌದಪ್ಪ, ನೀ ಏನೇ ಹೇಳು, ನಮ್ಮ ನಮ್ಮ ಜನಕ್ಕೆ ನಾವು ಓಟ್ ಕೊಡಲಿಲ್ಲ ಅಂದ್ರೆ ಹೇಗೆ? ಹೌದಲ್ಲ?
2: ಹೌದು ಹೌದು ಹೌದು ಹೌದು.
4: ನಾವಾದರೂ ಆರಿಸಿ ಬಂದ ಮೇಲೆ ನಮ್ಮ ನಮ್ಮ ಜನರ ಕೆಲಸ ಮಾಡಬೇಕಲ್ಲ, ಅದಕ್ಕಂತಲೇ ಪಾರ್ಟಿಗೆ ಮೆಂಬರ್ ಆಗೋದು. ನೀನು ಒಳ್ಳೆ ಮನುಷ್ಯ ದಿ, ನಾ ಇದ್ದೀನಲ್ಲ. ಹೌದಲ್ಲ?
2: ಹೌದು ಹೌದು ಹೌದು.
4: ಮತ್ತೆ ಬಾ ಈ ಕಡೆ
2: ನಡೀರಿ ನಡೀರಿ.
5: ಮಿಡಕಣ್ಣ ಮಿಡಕಣ್ಣ.
4: ಓ ಓ, ಬಿದ್ದಪ್ಪನವರು. ಶರಣ್ರಿ ಅಪ್ಪ ಶರಣ್ರಿ.
5: ಮಿಡಕಣ್ಣ, ನಿನಗೂ ಇದು ತಿಳಿಯಬಾರದು ಅಂದ್ರ ಆಶ್ಚರ್ಯ ಅದ ನೋಡು. ಹಲೋ, ನಿನ್ನ ಸೋದರಳನಿಗೆ ಕೆಲಸ ಕೊಡೋದಾಗ್ಲಿಲ್ಲ ಅವರ ಕಡೆಯಿಂದ.
4: ಹೌದ್ರಿ.
5: ಮತ್ತೆ ಅವರಿಗೆ ಓಟು ಕೊಡ್ತೀಯಲ್ಲ, ನನಗೇನು ನಿನ್ನ ಓಟು ಬೇಕಂತಿಲ್ಲ, ಸಾಕಷ್ಟು ಮೆಜಾರಿಟಿ ಅದ. ಆದ್ರ ನಿನ್ನ ಸಲುವಾಗಿ ಹೇಳ್ತೀನಿ.
4: ಹೌದು ಹೌದು.
5: ಹಾಗೆ ಕೇಳಿದ್ರೆ ನೀ ಓಟು ಕೊಡು ಬಿಡು, ನಿನ್ನ ಸೋದರಳನಿಗೆ ಕೆಲಸ ಕೊಡೋದನ್ನ ಗೊತ್ತು ಮಾಡೀನಿ ನಾನು.
4: ಹೌದನ್ರಿ, ತುಂಬಾ ಉಪಕಾರ ಆಯ್ತ್ರಿ.
5: ನಮ್ಮವರನ್ನು ನೋಡಿಕೊಳ್ಳೋದು ನನ್ನ ಕೆಲಸ.
4: ಹೌದ್ರಿ ಹೌದ್ರಿ, ನಮ್ಮವರನ್ನು ನಾವೇ ಕೈ ಬಿಟ್ರಿ ಹೆಂಗ್ರಿ? ಸಾಹೇಬ್ರೆ, ನೀವಿದ್ದಲ್ಲಿ ನಾನು ಇದ್ದೀನಿ. ಶಾಂತಣ್ಣ ಶಾಂತಣ್ಣ.
2: ಏನು ಎದ್ದಪ್ಪಣ್ಣ?
6: ನಿನ್ನ ಓಟ್ ಕೇಳಿಕ್ ಬಂದೀನಿ ಎಂದು ತಿಳಿದಿದ್ದೇನ? ಅದಲ್ಲ, ನಾ ಬಂದಿದ್ದ ನೀ ದೊಡ್ಡ ಮನುಷ್ಯ ಅಂತ ಒಪ್ಕೊಳ್ಳಿಕ್ಕ. ನೀನೇ ಹೇಳಿಲ್ಲನ ಜಗಳ ಬೇಡ ಅಂತ. ಜಗಳ ಇಲ್ಲದ ಪಾರ್ಟಿಯವರು ಟಿಕೆಟ್ ಕೊಡೋ ಹಂಗ ಕಾಣ್ಲಿಲ್ಲ ನೋಡ, ಅದಕ್ಕ ನನ್ನಷ್ಟಕ್ಕ ನಾ ಬೇರೆಯಾಗಿ ನಿಂತೀನಿ. ಇಲ್ಲ ನೋಡಪ್ಪ, ಈ ನಿನ್ನ ಉಪಕಾರ ನಾ ಮರೆಯೋದಿಲ್ಲ. ನನ್ನಿಂದ ಒಯ್ದ ಸಾಲ ಬಡ್ಡಿ ಸಹಿತ ಮುಟ್ತು ಅಂತ ತಿಳಿತೀನಿ.
2: ದೊಡ್ಡ ಮನಸ್ಸು ನಿಂದು.
6: ನಡಿ ಮತ್ತ ಬಾ ಹೋಗೋಣ.
0: ಸುಡ್ಕಪ್ಪ ಏ ಸುಡ್ಕಪ್ಪ.
7: ಓ ಗುದ್ದಪ್ಪನವರು, ನಮಸ್ಕಾರ.
0: ನಮಸ್ಕಾರ. ಎಲ್ಲ ನೀನ ಎಷ್ಟೊಂದು ಹುಡುಕಬೇಕಪ್ಪ ನಿನ್ನ. ಆ ಇವರು ಬಂದಾರ.
7: ಯಾರು?
0: ಅವರು ಇಂಜಿನಿಯರ್ ದನ. ಸೇತುವೆ ಕೊಟ್ಟೋ ಜಾಗ ನೋಡಿ ಹೋಗ್ತಾರ. ಗೊತ್ತಾತಿಲ್ಲೋ, ನಾ ಮರ್ತಿದ್ದೆ ಅಂತ ತಿಳಿದಿದ್ಯಲ್ಲ. ನಡಿ ನಡಿ, ಈ ವಿಚಾರ ನಿಂದು ಅವರಿಗೆ ನಾ ಹೇಳ್ತೀನಿ. ನಿನ್ನ ನೋಡಬೇಕು ಅಂತಾರೆ, ಹಂಗೆ ಚಹಾ ಕುಡಿದು ಹೋಗಿ ಅಂತ. ಬಾ ಮನೆ ಕಡೆ ಬಾ.
7: ನಡಿ ಹೋಗೋಣ.
1: ಎಲ್ಲರೂ ಹೊರಟು ಹೋದ್ರು, ಕೊನೆಗೆ ನಾನೊಬ್ಬನೇ ಅಂದ್ರೆ ಈ ಬುದ್ಧಿರಾಯ ಮಾತ್ರ ಉಳಿದೀನಿ. ಇನ್ನು ನಮ್ಮ ಸಂಸ್ಥೆ ಕತ್ತರಿ ಕಾರ್ಪೊರೇಷನ್ ಅನ್ಲಿಮಿಟೆಡ್ ಅಲ್ಲ, ಒನ್ ಲಿಮಿಟೆಡ್ ಒನ್ ಲಿಮಿಟೆಡ್ ಒಂದ ಲಿಮಿಟೆಡ್.

ಶ್ರೀರಂಗರ ಕತ್ತರಿ ಕಾರ್ಪೊರೇಷನ್ ಒನ್ ಲಿಮಿಟೆಡ್ ನಾಟಕ ಕೇಳಿದಿರಿ. ಪಾತ್ರ ಪರಿಚಯ ಬುದ್ಧಿರಾಯ, ಎಸ್ ದುಂಡಿರಾಜ್, ಹೌದಪ್ಪ ಡಾಕ್ಟರ್ ಎಸ್ ಎನ್ ಶಿವಪ್ರಕಾಶ್, ತಿರುಕಪ್ಪ ರಾಜಗೋಪಾಲ್ ಶೇಟ್, ಶಾಂತಣ್ಣ ಆರ್ ನರಸಿಂಹಮೂರ್ತಿ, ಮಿಡುಕಣ್ಣ ಮಹಾಬಲೇಶ್ವರ್ ಹೆಬ್ಬಾರ್, ಧ್ವನಿಗಳು ಪ್ರವೀಣ್ ಅಮ್ಮೆಂಬಳ, ದಿಲೀಪ್ ಡಿಸೋಜಾ, ಸದಾಶಿವ್ ಶೆಟ್ಟಿ, ಲೋಕನಾಥ್, ಕೃಷ್ಣಾನಂದ್ ಕೇರಳ ಹಾಗೂ ಪ್ರವೀಣ್ ರಾಜ್. ನಿರ್ದೇಶನ

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಜ್ಗಳು. ಶ್ರೋತೃಗಳೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರುಳಿಕೃಷ್ಣ ಅವರ ಹಾಡುಗಾರಿಕೆ.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಗ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಡಾಕ್ಟರ್ ಎಂ ಬಾಲಮುರುಳಿಕೃಷ್ಣ ಅವರ ಹಾಡಿರುವಂತಹ ತಿಲ್ಲಾನಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಜಯರಾಗ ಮಾಲಿಕ ರಾಗ ಆದಿತಾಳ.

Theme.

ಆಕಾಶವಾಣಿ ಕಾರವಾರ. ಸಮಯ 10:02 ಆಗಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

10:40 ಸಮಯ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರ ಗೀತೆಗಳನ್ನ ಕೇಳೋಣ. ಒಂದು ಹಾಡನ್ನ ಕೇಳ್ಕೊಂಡು ಬನ್ನಿ, ಅದಾದ್ಮೇಲೆ ನೀವು ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಕಳಿಸಿರುವಂತಹ ಸಂದೇಶಗಳನ್ನ ನೋಡ್ತಾ ಹೋಗೋಣ. ಕಾರ್ಯಕ್ರಮದ ಮೊದಲಲ್ಲಿ ಕೇಳಿ. ವಸಂತ ಗೀತ ಚಿತ್ರದ ಹಾಡು ಚಿವುದೇಶಂಕರ್ ಅವರು ಬರೆದಿದ್ದು, ಎಂ ರಂಗರಾವ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಇದೆ.

ರಾಷ್ಟೀಯ ಪ್ರಸಾರ ದಿನದ ಸಂದರ್ಭದಲ್ಲಿ 9 ಗಂಟೆಯಿಂದ 10 ಗಂಟೆವರೆಗೆ ಪ್ರಸಾರವಾದ ಉಮೇಶ್ ಎಸ್ಎಸ್ ಅವರ ಜೊತೆಗಿನ ಮಾತುಕತೆ ವಿಶೇಷವಾಗಿತ್ತು ಅಂತ ಹೇಳ್ತಾ ಇದ್ರೆ, ಬಿಎಸ್ ನಾರಾಯಣಸ್ವಾಮಿ ಬೋಧನ ಹೊಸಹಳ್ಳಿಯಿಂದ ಆಕಾಶವಾಣಿಯ ಜನನ ಬೆಳವಣಿಗೆ ಕಾರಣಕರ್ತರು ನಾ ಕಸ್ತೂರಿ ಡಾಕ್ಟರ್ ಗೋಪಾಲಸ್ವಾಮಿಯವರ ಶ್ರಮ ಸಾಧನೆಯ ಅಮೋಘವಾದದ್ದು. 23/1927 ಬಾಂಬೆಯಿಂದ ಇಲ್ಲಿಯವರೆಗಿನ ಆಕಾಶವಾಣಿಯ ಸಾಧನೆ ಅಮೋಘ ಅಂತ ಹೇಳಿದರೆ, ಲಕ್ಷ್ಮೀ ಶ್ರೇಯಸ್ ಕಾಲನಿ ಬೆಂಗಳೂರಿನಿಂದ ಹೇಳ್ತಾ ಇದ್ರೆ, ನಮಸ್ಕಾರ. ಬೇರೆ ಬೇರೆ ಎಷ್ಟೇ ರೇಡಿಯೋ ಸ್ಟೇಷನ್ಗಳು ಬಂದರೂ ಆಕಾಶವಾಣಿಗೆ ಸರಿಸಾಟಿ ಆಗೋದಕ್ಕೆ ಯಾವತ್ತಿಗೂ ಸಾಧ್ಯನೇ ಇಲ್ಲ. ಕನ್ನಡ ಭಾಷೆಯ ಸೌಂದರ್ಯ ಗೊತ್ತಾಗಬೇಕು ಅಂದರೆ ಆಕಾಶವಾಣಿಯನ್ನು ಕೇಳಬೇಕು. ಸ್ಪಷ್ಟ ಉಚ್ಚಾರ, ಕಾಕು ಬಳುಕು ತಿಳಿಯೋದು ಇಲ್ಲಿಂದ ಮಾತ್ರ ಸಾಧ್ಯ. ವಿಧ ವಿಧವಾದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಆಕಾಶವಾಣಿ ವೈಯಕ್ತಿಕವಾಗಿ ನನ್ನಂಥವ್ರಿಗೆ ಬಹಳಷ್ಟು ಕೊಡುಗೆಯನ್ನ ಕೊಟ್ಟಿದೆ. ಈ ಶುಭ ದಿನಕ್ಕೆ ಇಡೀ ದೇಶ ಎಲ್ಲ ಐಎಆರ್ ಇಂದ ಇರುವಂತಹ ಎಲ್ಲ ಸಿಬ್ಬಂದಿಗಳಿಗೆ, ಅವರ ಐಡಿಯಾಗಳಿಗೆ, ಅವರ ತ್ಯಾಗಕ್ಕೆ ಹೃತ್ಪೂರ್ವಕವಾದ ಅನಂತ ಅನಂತ ಧನ್ಯವಾದಗಳು. ಎಂದಿನಂತೆ ಈ ದಿನದ ಕಾರ್ಯಕ್ರಮ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾಲೆಡ್ಜಬಲ್ ಇಂಟರ್ವ್ಯೂ ಕೂಡ ಕೇಳಿ ಮನಸ್ಸು ಹೃದಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ರು ಹರೀಶ್ ಅವರು ಮಲ್ಲೇಶ್ವರಂಯಿಂದ ಹೇಳ್ತಾ ಇದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆದಾಗ ಆಕಾಶವಾಣಿನೇ ಬೇಕಾಯಿತು. ಆಕಾಶವಾಣಿ ಯಾವಾಗಲೂ ತಡವಾದರೂ ಸತ್ಯವನ್ನ ಮಾತ್ರ ಪ್ರಸಾರ ಮಾಡುತ್ತೆ. ನಂಬಿಕೆ ಇಡುವಂತಹ ಮಾಧ್ಯಮ, ಪ್ರಚಾರಕ್ಕೋಸ್ಕರ ಸುಳ್ಳನ್ನ ಹೇಳೋದಿಲ್ಲ ಅಂತ ಆಕಾಶವಾಣಿ ನಮ್ಮದು ಅಂತ ಹೇಳಿದ್ದಾರೆ. ಮತ್ತೆ ಸಂಧ್ಯಾ ಮೋಹನ್, ಬಿಆರ್ಎಂ ನಗರ ಆಕಾಶವಾಣಿಯ ನಿವೃತ್ತ ಅಧಿಕಾರಿ ಉಮೇಶ್ ಸರ್ ಅವರ ಜೊತೆಗೆ ಸಂದರ್ಶನ ಬಹಳ ಚೆನ್ನಾಗಿತ್ತು. ಅವರು ಹೇಳಿದ ಹಾಗೆ ಪ್ರೈವೇಟ್ ಚಾನೆಲ್ಗಳು ಭಾವಗೀತೆ ಜನಪದ ಗೀತೆಗಳನ್ನು ಪ್ರಸಾರ ಮಾಡೋದಿಲ್ಲ, ಭಕ್ತಿ ಗೀತೆಗಳನ್ನು ಮಾತ್ರ ಪ್ರಸಾರ ಮಾಡ್ತಾರೆ. ನಮ್ಮ ವಿವಿಧ ಭಾರತಿ ಯಾವಾಗಲೂ ನಾವು ಕೇಳ್ತಾ ಇರ್ತೇವೆ, ಧನ್ಯವಾದ ಅಂತ ಹೇಳಿದ್ರೆ, ರಾಜು ನಾಯಂಡಹಳ್ಳಿ ಅವರು ಹೇಳ್ತಾರೆ, ಆಕಾಶವಾಣಿಗೆ ಸರಿಸಾಟಿ ಯಾರು ಇಲ್ಲ, ಅದರಲ್ಲಿ ಬೇರೆ ಮಾತು ಇಲ್ಲವೇ ಇಲ್ಲ ಅಂತ. ಕೌಡ್ಲೆ ರವಿ ಅವರು ಹೇಳ್ತಾ ಇದ್ರೆ, ನಾವು ಸಿಲೋನ್ ಮೂಲಕ ಕೇಳ್ತಾ ಇದ್ವಿ ಆಕಾಶವಾಣಿಯನ್ನ, ವಿದ್ಯಾರ್ಥಿ ಜೀವನದಲ್ಲಿ ರೇಡಿಯೋ ಮೂಲಕ ಪಾಕೆಟ್ ಮನಿಯನ್ನ ಪಡ್ಕೊಂಡಿದ್ದೇನೆ. ಆ ದಿನಗಳಲ್ಲಿ ನಾನು ಬರೆದ ಪತ್ರಗಳ ಸಂಖ್ಯೆಯನ್ನ ಎಣಿಸೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಬೆಳಗಿ ತಾಲೂಕು ನಾಗರಾಳ ವೆಂಕಟೇಶ್ ಅವರು, ಉಮೇಶ್ ಅವರ ಮಾತು ನಿಜವಾಗ್ಲೂ ಸತ್ಯ ಅಂತ ಹೇಳ್ತಾರೆ.

ಗುಡ್ ಮಾರ್ನಿಂಗ್ ಪ್ರಸಾರ ಆಗ್ತಾ ಸಂದರ್ಶನ ಚೆನ್ನಾಗಿದೆ ಅಂತ ಕೆ ಆರ್ ಮಧುಸೂದನ್ ಅವರು ಹೇಳಿದ್ರೆ, ಹೆಬ್ಬಾಳದ ರಮೇಶ್ ಅವರು ಹೇಳ್ತಾ ಇದ್ರೆ ರೇಡಿಯೋದಲ್ಲಿ ಉಪ ನಿರ್ದೇಶಕರಾದ ಉಮೇಶ್ ಅವರ ಮಾತುಗಳು, ಅವರ ಅನುಭವ ಅದ್ಭುತವಾಗಿತ್ತು, ಧನ್ಯವಾದಗಳು ವಿವಿಧ ಭಾರತಿ ಅಂತ ಹೇಳಿದ್ರೆ, ಉಮೇಶ್ ಸರ್ ಅವರ ಜೊತೆಗಿನ ಮಾತುಕತೆ ಚೆನ್ನಾಗಿತ್ತು, ಧನ್ಯವಾದ ಅಂತ ಡಾಕ್ಟರ್ ದಮಯಂತಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಶೈಲಿನಿ ಮುರಳೀಧರ್ ಅವರು ಸಂಜಯ್ ನಗರದಿಂದ ಹೇಳ್ತಾ ಇದ್ರೆ, ಇವತ್ತಿನ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಇಂದಿನ ವಿಶೇಷ ಉಮೇಶ್ ಸರ್ ಅವರ ಸಂದರ್ಶನ ಚೆನ್ನಾಗಿದೆ, ಆಕಾಶವಾಣಿ ಹಿನ್ನೆಲೆ ಅದಕ್ಕೆ ಸಾಟಿ, ಆಕಾಶವಾಣಿಯಲ್ಲಿ ಅಂತ ಕಾರ್ಯಕ್ರಮಗಳನ್ನ ನಿರೂಪಿಸುವಲ್ಲಿ ಅಗ್ರಗಣ್ಯರು, ನಾನು ಕೂಡ ಆಕಾಶವಾಣಿಯಲ್ಲಿ ಏನ್ ಹಾಕಿದ್ರು ಇವರು ಏನೋ ಹೇಳಿದ್ದಾರೆ, ಖುಷಿಯಾಗಿದೆ, ಶಾಲಾ ದಿನಗಳಿಂದಲೂ ಕೂಡ ಮೈಸೂರು ಆಕಾಶವಾಣಿಯನ್ನ ಕೇಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಶ್ರೀನಿವಾಸ್ ಅವರು ಪದ್ಮನಾಭ ನಗರದಿಂದ ಉಮೇಶ್ ಸರ್ಗೆ ಧನ್ಯವಾದಗಳು ಅಂತ ಹೇಳಿದ್ರೆ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ ರಾಮಚಂದ್ರಪ್ಪ ಸಂಡೂರ್ನಿಂದ, ನಿರ್ಮಲ ಅವರು ಗೊರಗುಂಟೆ ಪಾಳ್ಯದಿಂದ, ಮೈಸೂರು ವಿದ್ಯಾರಣ್ಯಪುರಂನಿಂದ ರಾಮ್ ಪ್ರಸಾದ್ ಅವರು, ಪ್ರಸಾರ ದಿನದ ಸಂದರ್ಭದಲ್ಲಿ ಉಮೇಶ್ ಅವರು ಆಕಾಶವಾಣಿಯ ಸಮಗ್ರ ಮಾಹಿತಿಯನ್ನ ತಿಳಿಸ್ಕೊಟ್ರು, ನಾಟಕಗಳನ್ನ ಕೇಳಿದ್ದೇನೆ, ಅವರ ಧ್ವನಿ ಬದಲಾವಣೆಯನ್ನ ಕೇಳಿದ್ದೇವೆ, ಅದ್ಭುತ ಕಲಾವಿದರು ಅಧಿಕಾರಿಗಳು ಕೂಡ ಧನ್ಯವಾದಗಳು ಅಂತ ಹೇಳಿದ್ರೆ, ಧಾತ್ರಿ ಹರ್ಷ ಚಿಕ್ಕಲಸಂದ್ರದಿಂದ ಆಕಾಶವಾಣಿ ದಿನನಿತ್ಯ ತಿನ್ನುವ ಅಮ್ಮ ಮಾಡುವ ಮನೆ ಊಟ ಇದ್ದ ಹಾಗೆ, ಬೇರೆ ಬೇರೆ ವಾಹಿನಿಗಳು ಯಾವಾಗ್ಲೂ ತಿನ್ನುವ ಜಂಕ್ ಫುಡ್ ಇದ್ದ ಹಾಗೆ, ತಿಂದಾಗಷ್ಟೇ ಖುಷಿ, ದಿನವೂ ತಿಂದ್ರೆ ಬೇಸರ ತರಿಸುತ್ತೆ, ಆಕಾಶವಾಣಿ ಎನ್ನುವ ಅಮ್ಮನ ಕೈ ತುತ್ತು ಯಾವತ್ತೂ ಬೇಸರ ತರಿಸದೆ, ವೈವಿಧ್ಯತೆ ನಮ್ಮ ಹೆಮ್ಮೆಯ ವಾಣಿ ಆಕಾಶವಾಣಿ ಅಂತ ಹೇಳಿದರೆ. ಪೂರ್ಣಿಮಾ ಅವರು ಕೂಡ ಧಾರವಾಡದಿಂದ, ನಾವಂತೂ 70ರಿಂದನೂ ಕೂಡ ಆಕಾಶವಾಣಿ ಕೇಳಿ ಬೆಳೆದವರು ಅಂತ ಹೇಳಿದ್ರೆ, ಮಾಧವನ್ ಅವರು ಚೆನ್ನೈಯಿಂದ, ಎಸ್ ಎಸ್ ಉಮೇಶ್ ಅವರ ಜೊತೆಗಿನ ಮಾತುಕತೆ ಚೆನ್ನಾಗಿ ಬಂತು ಅಂತ ಹೇಳ್ತಾ ಇದ್ದಾರೆ. ಸುಧಾ ಕನಕನಪಾಳ್ಯದಿಂದ ಸಂದೇಶ ಕಳಿಸಿ, ಆಕಾಶವಾಣಿ ಯಾವಾಗ್ಲೂ ನಮ್ಮ ಸಂಗಾತಿ ಅಂತ ಹೇಳಿದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ನಾವು ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದ ಗೀತೆ ಕೇಳೋಣ. ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳು, ಚಿ ಉದಯಶಂಕರ್ ಅವರ ಸಾಹಿತ್ಯ, ಯಮರಂಗರಾವ್ ಅವರ ಸಂಗೀತ.

ನಿಲ್ಲದಿರುವಾಗ ಗುಟ್ಟಾಗಿ ಗೋಡ ಬಿಟ್ಟು ಜೋಡಿ ಬಿಟ್ಟು ಪೂ ಎಂದು ಹಾಗೋಯ್ತು. ಎಲ್ಲಿ ನನ್ನ ಗಿಳಿ ಮರಿಯು, ಎಲ್ಲಿ ನನ್ನ ಗಿಳಿ ಮರಿಯು.

ಆಹಾ ಓಹೋ ಅನಿಸುವಂತಹ ಹಾಡುಗಳು. ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ ಓಲ್ಡ್ ಇಸ್ ಗೋಲ್ಡ್ ಕೇಳ್ತಾ ಇದ್ದೀರಾ. ಚಂದದ ಹಾಡುಗಳ ಜೊತೆಗೆ ಚಂದದ ಸಂದೇಶಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೀರಿ. ಕೌಸಲ್ಯ ಅವರು ಬನಶಂಕರಿಯಿಂದ ಸಂದೇಶ ಕಳಿಸಿ ಕಾರ್ಯಕ್ರಮ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ತಾರೆ. ರಮೇಶ್ ಶಿವಪುತ್ರ ಚೌಗಲ ಇವರು ಕೂಡ ನಾವು ಬೆಳಗಿನಿಂದನೂ ಕೂಡ ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೇವೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ, ಧನ್ಯವಾದಗಳು ಅಂತ ಹೇಳ್ತಾರೆ. ಗಣಗಳೂರು ರಾಮಕೃಷ್ಣ ರೆಡ್ಡಿ ಕರ್ನಾಟಕ ಇವರು ಕೂಡ ವಿವಿಧ ಭಾರತಿ ಧನ್ಯವಾದಗಳು ಅಂತ ಹೇಳಿದ್ರೆ, ಅರುಣಮಿತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ಸಂಪತ್ ಲಕ್ಷ್ಮಿ ಮಲ್ಲೇಶ್ವರಂಯಿಂದ, ಮತ್ತೆ ಯಾರಪ್ಪ ಇವರು ಅಂತ ಹೇಳಿದ್ರೆ ಸೂರಜ್ ಭದ್ರಾವತಿ ನಾಗರಾಜ್ ಕೆ ಮಮತಾ ಇವರು ಮಾಳೇನಹಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಶೈಲಜಾ ಬಾಲಕೃಷ್ಣ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಬಾದಾಮಿ ತಾಲೂಕು ಕೆರೂರು ಪಟ್ಟಣದ ತಿರುಪತಿ ಕುಬೇರ, ಮತ್ತೆ ಗೀತಾ ಜೋಶಿ ಅವರು ಗುರುವಾರದ ವಿಶೇಷ ಕಾರ್ಯಕ್ರಮ ಅಂದಚಂದದ ಒಳ್ಳೊಳ್ಳೆಯ ಹಾಡುಗಳು ವಿವಿಧ ಭಾರತಿಯನ್ನ ನಮ್ಮ ಅನುದಿನದ ಸಂಗಾತಿಯನ್ನಾಗಿಸಿದ ಪ್ರಸಾರ ಮಾಡ್ತಾ ಇರುವ ಕಾರ್ಯಕ್ರಮ ಕೇಳಿ ಖುಷಿ ಆಗ್ತಾ ಇದೆ, ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳು ಅಂತ ಗೀತಾ ಜೋಶಿ ಕಲಬುರಗಿಯಿಂದ ಹೇಳ್ತಾ ಇದ್ರೆ. ಮಹೇಶ್ ಕಬಾಡಗಿ ಜಗದಾಳ್ ಬಾಗಲಕೋಟೆಯಿಂದ ಸಂದೇಶ ಕಳಿಸಿ ನಮ್ಮ ಸಂಗಾತಿ ವಿವಿಧ ಭಾರತಿ ಅಂದ್ರೆ. ಬೀದರ್ ಚಿಂತಾಕಿಯಿಂದ ಶಿವರಾಜ ಸ್ವಾಮಿ, ಇವತ್ತಿನ ಕಾರ್ಯಕ್ರಮ ತುಂಬಾನೇ ಇಷ್ಟ ಆಯ್ತು, ಧನ್ಯವಾದ ಅಂತ ಹೇಳ್ತಾರೆ. ಇಳಕಲ್ ತಾಲೂಕು ಕಂದಗಲ್ ಗ್ರಾಮದ ಶ್ಯಾಮ್ ಮೂರ್ತಿ ಅವರು ಮುಂಜುಳ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರೋಡ್ನಿಂದ, ಎಷ್ಟೆಲ್ಲ ವಿಷಯ ಕೊಡ್ತೀರಿ, ದಿನ ವಿಶೇಷ ಹೇಳ್ತೀರಿ, ಮತ್ತೆ ಜನ್ಮದಿನಗಳ ಬಗ್ಗೆ ಹೇಳ್ತೀರಿ, ಸಂಸ್ಮರಣೆ ಬಗ್ಗೆ ಹೇಳ್ತೀರಿ. ಆಕಾಶವಾಣಿ ಅಂದ್ರೆ ಒಂಥರ ದೇಶದ ಹೆಮ್ಮೆ, ನಾವು ಈ ದೇಶದಲ್ಲಿ ಹುಟ್ಟಿರೋದು ನಮ್ಮ ಹೆಮ್ಮೆ, ಜೈ ಭಾರತ ಮಾತೆ ಅಂತ ಹೇಳ್ತಾರೆ. ಹಿತೇಂದ್ರ ದಾಸ್ ಅವರು ಅಸ್ಸಾಂನಿಂದ ಸಂದೇಶ ಕಳಿಸ್ಕೊಡ್ತಾ ಇದ್ದಾರೆ ನಮ್ಗೆ ಯಾವಾಗ್ಲೂ ಕೂಡ. ಶುಭೋದಯ ಅಂತ ಹೇಳಿ ಯಾರೋ ಒಬ್ರು ಹೊಸಬ್ರ 4461 3, ನಿಮ್ಮ ಹೆಸರು ನಿಮ್ಮ ಊರನ್ನ ಕೂಡ ಹಾಕಿ ನಿಮಗೆ ನಮ್ಗೆ ನಿಮ್ಮ ಪರಿಚಯ, ನಿಮ್ಗೆ ನಮ್ಮ ಪರಿಚಯ ಆಗತ್ತೆ. ಬರೀ ಗುಡ್ ಮಾರ್ನಿಂಗ್ ಹಾಯ್ ಅಂತ ಹೇಳಿದ್ರೆ ಹೇಗಪ್ಪ ಹೇಳೋದು. ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ, ಪೂಜಾ, ವಿಸ್ಮಯ, ಪೂರ್ವಿಕ, ಅಜಯ್, ಲೀಲಾ ಇವರೆಲ್ಲರೂ ಸಂದೇಶ ಕಳಿಸಿದ್ದಾರೆ ಫಿನ್ಲ್ಯಾಂಡ್ ಇಂದ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ರು ಯಾರಿದು ಅಂತ ಹೇಳಿದ್ರೆ, ಆಲ್ ದ ವೆರಿ ಬೆಸ್ಟ್ ಟು ಆಲ್ ಆಕಾಶವಾಣಿ ಆರ್ಟಿಸ್ಟ್, ಸ್ಟಾಫ್, ಗೆಸ್ಟ್ ಲೆಕ್ಚರರ್ ಅಂತ ಹೇಳಿ ಎಲ್ರಿಗೂ ಕೂಡ ಧನ್ಯವಾದಗಳು. ಆಕಾಶವಾಣಿ ದೇಶದ ವಾಣಿ ಅಂತ ಸಂದೇಶ ಕಳಿಸಿದ್ರು, ಒಬ್ರು ಹೆಸರು ಹಾಕ್ಲಿಲ್ಲಪ್ಪ ಇವರು ಕೂಡ ಏನು ಅಂತ ಗೊತ್ತಾಗ್ತಾ ಇಲ್ಲ. ನೆಲಪ್ರಸಾದ್ ಅವರು ಬಸವನಗುಡಿಯಿಂದ, ಮತ್ತೆ ಯಾರಿದು ಹೆಸರು ಗೊತ್ತಾಗ್ತಾ ಇಲ್ವಲ್ಲಪ್ಪ ಏನಂತ ಹೇಳುದು, ಸಿದ್ದಯ್ಯ ಪುರಾಣಿಕರ ಒಂದು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ, ಜೆ ಪಿ ನಗರದಿಂದ ಸುಜಯ ಇರಬಹುದು ಅಂತ ಅನ್ಕೊಂಡು ಓದ್ತಾ ಇದ್ದೀನಿ. ರಾಜಶೇಖರ ಪಾಪನಾಳ ಭೋಪಾಲ್ನಿಂದ, ಇವತ್ತಿನ ಪ್ರಸಾರ ದಿನಕ್ಕೆ ಹಾರ್ದಿಕ ಶುಭಾಶಯಗಳು ಆಕಾಶವಾಣಿಗೆ. ಆಕಾಶವಾಣಿ ಸಾಟಿ ಖಾಸಗಿ ವಾಹಿನಿಗಳಲ್ಲಿ ಆಡಂಬರ ಜಾಸ್ತಿ, ಆದರೆ ರೇಡಿಯೋದಲ್ಲಿ ಆಕಾಶವಾಣಿಯಲ್ಲಿ ಬರುವ ಕಾರ್ಯಕ್ರಮ ಉತ್ಕೃಷ್ಟವಾಗಿರುತ್ತೆ, ಕೇಳೋದಕ್ಕೆ ಹಿತ, ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳಿದಿರಾ. ನಿಮಗೂ ಕೂಡ ಧನ್ಯವಾದ, ದೂರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಆಮೇಲೆ ಮಾಧವನ್ ಅವರು ಚೆನ್ನೈಯಿಂದ, ಉಮೇಶ್ ಅವರ ಜೊತೆಗಿನ ಮಾತುಕತೆ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಮತ್ತಷ್ಟು ಸಂದೇಶಗಳ ಸುರಿಮಳೆ ಬಂದಿದೆ. ಆಕಾಶವಾಣಿ ನನ್ನ ನೆಚ್ಚಿನ ವಾಹಿನಿ, ಆಕಾಶವಾಣಿ ಹೆಸರು ಕೇಳಿದ್ರೆ ಕಿವಿಗೆ ಇಂಪಾದ ಪದ, ಇದಕ್ಕೆ ಸರಿಸಾಟಿ ಯಾರೂ ಇಲ್ಲ ಅಂತ ಹೇಳಿ ಬೀದರ್ದಿಂದ ಸಾವಿತ್ರಿ ಅವರು. ಇವತ್ತಿನ ಸಂದರ್ಶನ ಬಹಳ ಚೆನ್ನಾಗಿತ್ತು ಅಂತ ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಹೇಳ್ತಾ ಇದ್ದಾರೆ. ಮಾಹಿತಿ ಶಿಕ್ಷಣ ಮನರಂಜನೆಗೆ ಹೆಸರಾಗಿದೆ ಅಂತ ಯಾರು, ಸಮನ್ ಸವಿತ ಗಿರೀಶ್ ಸುಂದರ್ ಕುಪೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮಂಜುನಾಥ್ ಬಿಳೆಭಾವಿ ಅಂತ ಹೇಳ್ತಾ ಇದ್ದಾರೆ, ಹೊಲದಲ್ಲಿ ಕೃಷಿ ಕೆಲಸದಲ್ಲಿದ್ದೇವೆ, ಸುಮಧುರವಾದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಆಕಾಶವಾಣಿ ಅಂತ.

0: ಹೇಳಿದ್ರೆ ನೀವು ಪ್ರಸಾರ ಮಾಡುವ ಎಲ್ಲ ಕಾರ್ಯಕ್ರಮಗಳು ಚಂದ ಅಂತ ಹೇಳಿ ಭಾಸ್ಕರ್ ಅವರು ಯಶವಂತಪುರದಿಂದ ಹೇಳ್ತಾರೆ. ಮತ್ತೆ ಯಾರಿವರು, ರಾಮಚಂದ್ರ ಜಯನಗರ ಬೆಂಗಳೂರಿನಿಂದ, ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ, ಅವರ ಜೊತೆಗೆ ಯಾರಿದು ಭವ್ಯ ಹೆಸರುಘಟ್ಟದಿಂದ ರೇಡಿಯೋ ಪ್ರಸಾರ ದಿನದ ಶುಭಾಶಯಗಳು, ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತೆ ಸುಮಾ ಸುಂಕದಕಟ್ಟೆಯಿಂದ ಧನ್ಯವಾದಗಳು, ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳು ಉಮೇಶ್ ಅವರಿಗೆ. ಉಮೇಶ್ ಅವರು ಹಾಗೆ ವಿವಿಧ ಭಾರತಿ ಜೊತೆಗಿನ ಮಾತುಕತೆ ತುಂಬ ಚೆನ್ನಾಗಿ ಮೂಡಿಬಂತು ಅಂತ ಶ್ರೀನಿವಾಸ್ ಚಿಕ್ಕಬಳ್ಳಾಪುರದಿಂದ ಹೇಳಿದ್ರೆ, ಮತ್ತೇನಪ್ಪ, ಸಪ್ನ ಹೊಯ್ಸಳ ಯಶವಂತಪುರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ನಂದಿನಿ ಕುಮಾರ್ ಹೊಂಗನೂರು, ನಾವು ಬೆಳಗ್ಗೆ ಆಯಿತು ಅಂದರೆ ಹಾಕೋದು ವಿವಿಧ ಭಾರತಿ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ, ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳು ಅಂತ ನಳಿನಾ ಲಂಕೇಶ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನೊಂದಷ್ಟು ರಾಶಿ ಇದೆ ಮೆಸೇಜ್ಗಳು ಓದಲಿಕ್ಕೆ, ಹೋದೋಣ. ಸಮಯ ಆಗಿದೆ 10:27, 102.9 FM ವಿವಿಧ ಭಾರತಿ, 102.9 FM ವಿವಿಧ ಭಾರತಿಯಲ್ಲಿ ಹಳೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ.
1: ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತಾ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು ಡಿವಿಜಿಯವರ ನುಡಿ.
2: ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ನಗುವನ್ನು ಉಳಿಸಿಕೊಳ್ಳೋಣ. ನಗು ಅಮೃತ, ನಿರಾಶೆ ಸೋಲಿಗೆ ಸಾಧನ, ಕೋಪ ಅನರ್ಥ ಪರಂಪರೆಗಳಿಗೆ ಕಾರಣ.
3: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
2: ಕವಿ ಬೇಂದ್ರೆ ಹೀಗೆಂದಿದ್ದಾರೆ, ಹುಸಿ ನಗುತ ಬಂದೇವ, ನಸು ನಗುತ ಬಾಳೋಣ, ತುಸು ನಗುತ ತೆರಳೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರಿ ಕೆರಳೋಣ. ಅಳು ನಿರಾಶೆ, ನಗು ಬಾಳಿಗೆ ಭರವಸೆ.
4: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದ್ಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
4: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ, ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಪಿ.
5: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಸ್ವಾಸ್ಥ್ಯ.
1: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಜುಲೈ 23ನೇ ತಾರೀಕು ಕೇಳ್ತಾ ಇದ್ದೀರಾ ಗುರುವಾರದ ಪ್ರಸಾರ ಕಾರ್ಯವನ್ನು 102.9 FM ವಿವಿಧ ಭಾರತಿಯಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕೃತಿಕಾ ಆಚಾರ್ಯ ಕೋಟ ಉಡುಪಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ರೆ, ನಮಸ್ಕಾರ ವಿವಿಧ ಭಾರತಿ, ಕನ್ನಡ ಕಾರ್ಯಕ್ರಮಗಳು ಮನಸ್ಸಿಗೆ ಹತ್ತುವಂತಿವೆ. ಹಳೆಯ ಮತ್ತು ಹೊಸ ಹಾಡುಗಳ ಸಮತೋಲನ, ಸರಳ ಶಾಂತ ಕಾರ್ಯಕ್ರಮ ಶೈಲಿ ಬಹಳ ಇಷ್ಟ ಆಗುತ್ತೆ. ನಿಮ್ಮ ಪ್ರಸಾರದಿಂದ ಕನ್ನಡದ ಸಂಸ್ಕೃತಿ ಸಂಗೀತದ ಮೇಲೆ ಒಳ್ಳೆಯ ಅನುಭವ ಸಿಗುತ್ತೆ. ಇಂತಹ ಕಾರ್ಯಕ್ರಮಗಳು ಯಾವಾಗಲೂ ಕೂಡ ಆಕಾಶವಾಣಿಯಲ್ಲಿ ಕೇಳೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಮತ್ತೊಬ್ಬರು ಹೇಳ್ತಾ ಇದ್ರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಉಮೇಶ್ ಅವರ ಮಾತುಗಳು ತುಂಬಾ ಇಷ್ಟ ಆಯಿತು. ಅವರು ಕೊನೆಯಲ್ಲಿ ಹೇಳಿದ್ರಲ್ಲ, ಯಾರೋ ಒಬ್ರು ಕೊರೋನಾ ಟೈಮಲ್ಲಿ ಕಷ್ಟದಲ್ಲಿದ್ದಾಗ ಆಟೋ ಚಾಲಕರು ಸಹಾಯ ಮಾಡೋದನ್ನ ಹೇಳಿದ್ರು. ಅಷ್ಟರಲ್ಲಿ ಸಹಾಯಕ್ಕೋಸ್ಕರ ಆಟೋ ಚಾಲಕರು ಯಾವಾಗಲೂ ಕೂಡ ಸಿದ್ಧವಾಗಿರ್ತಾರೆ. ನಾನು ಕೂಡ ಒಬ್ಬ ಆಟೋ ಡ್ರೈವರ್ ಅಂತ ಹೇಳಿ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಅವರ ಒಂದು ಮನಸ್ಸಿನ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಎನ್ ರಾಜಶೇಖರ ಅರ್ಕೆರೆ, ಬನ್ನೇರ್ಘಟ್ಟ ರೋಡು ರಾಷ್ಟ್ರೀಯ ಪ್ರಸಾರ ದಿನದ ಸಂದರ್ಭದಲ್ಲಿ ಸಂದರ್ಶನ ಬಹಳ ಸೊಗಸಾಗಿ ನಮ್ಮೆಲ್ಲರ ಮನ ಸೂರೆಗೊಂಡಿತು. ಹಾಡುಗಳು ಕೂಡ ತುಂಬ ಅದ್ಭುತವಾಗಿತ್ತು ಅಂತ ಹೇಳಿದ್ರೆ, ಅಕ್ಕಮಹಾದೇವಿ ಕೊಡೈಕಲ್ ಗಂಗಾವತಿಯಿಂದ ಹಾಲ್ ಕಾಯಿಸ್ಲಿಕ್ಕೆ ಇಟ್ಟು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳಬೇಕು ಅಂತ ಹೇಳಿ ಹಾಲು ಉಕ್ಕಿ ಹೋಯ್ತು. ಲಕ್ಷ ಕೊಟ್ಟು ಕೇಳುವಾಗ ಹಾಲು ಉಕ್ಕಿದ್ರೆ ಮನೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ವೆಂಕಟೇಶ್ ಅವರು ಸುಂಕದ ಕಟ್ಟೆಯಿಂದ, ಹಲಸೂರು ರಾಜೇಶ್ ಅವರು, ರಾಜಶೇಖರ್ ಹೊಸಪೇಟೆಯಿಂದ, ಹೇಗಪ್ಪ ಹುಡುಕ್ತೀರಾ ನೀವು ಇಷ್ಟೆಲ್ಲ ಒಳ್ಳೊಳ್ಳೆ ಹಾಡುಗಳು, ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ, ತುಂಬಾ ಚೆನ್ನಾಗಿದೆ, ಯಾವಾಗ್ಲೂ ಕೇಳ್ತಾ ಇರ್ತೀವಿ ಅಂತ ಹೇಳಿದ್ರೆ, ಮಹೇಶ್ ಅವರು ಮೈಸೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ದೇವಿಕಾ ಹನುಮನಟ್ಟಿ ಕೊಪ್ಪಳ ಜಿಲ್ಲೆಯಿಂದ, ಮತ್ತೊಬ್ರು ಬಾಲಕೃಷ್ಣ ಮುದುಕಣ್ಣ, ಇವರು ಕಲಬುರಗಿಯಿಂದ, ನಾನು ಮಾಜಿ ಸೈನಿಕ, ಸೈನ್ಯದಲ್ಲಿ ರಾತ್ರಿ ಡ್ಯೂಟಿಯಲ್ಲಿ ಇದ್ದಾಗ ಕಿವಿ ಮಾತ್ರ ರೇಡಿಯೋ ಕಡೆಗೆ ಇರ್ತಾ ಇತ್ತು, ಕಣ್ಣುಗಳು ತಪ್ಪದೆ ಶತ್ರು ಕಡೆಗೆ ಇರ್ತಾ ಇತ್ತು, ರೇಡಿಯೋ ಜೊತೆಗೆ ನನ್ನ ಕರ್ತವ್ಯ ನಿಭಾಯಿಸಿದ್ದೇನೆ, ಬಹಳ ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಮತ್ತೊಬ್ರು ಹೇಳ್ತಾ ಇದ್ರೆ, ಗೋಪಾಲ್ ಕಾಂಬ್ಳೇಕರ್ ಅಂತ ಶಿವಪುರ ಕೊಪ್ಪಳದಿಂದ, ನಾವಂತೂ ಯಾವಾಗ್ಲೂ ವಿವಿಧ ಭಾರತಿ ಅದರಲ್ಲೂ ಆಕಾಶವಾಣಿಯ ಜೊತೆಯಾಗಿರ್ತೇವೆ ಅಂತ ಹೇಳಿ, ಹೌದು ನೀವು ಜೊತೆಯಾಗಿರ್ತೀರಾ, ನಿಮ್ಮ ಸಂದೇಶಗಳನ್ನು ಕೂಡ ಕಳಿಸ್ಕೊಡ್ತಾ ಇರ್ತೀರಾ. ನಾವು ನಿಮಗೋಸ್ಕರ ಚಂದದ ಹಾಡುಗಳು, ಮಾತು, ಮಾಹಿತಿ ಎಲ್ಲವನ್ನು ಹೊತ್ತು ನಿಮ್ಮತ್ತ ಬರ್ತೇವೆ. ಕೇಳ್ತಾ ಇರಿ ವಿವಿಧ ಭಾರತಿ ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಈಗ ಕೇಳಿ. ಡ್ರೈವರ್ ಹನುಮಂತು ಚಿತ್ರದ ಗೀತೆ ಚಿವುದಯಶಂಕರ್ ಅವರು ಬರೆದಿದ್ದಾರೆ. ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಗಳು.

ಭಾಗ್ಯದ ಬೆಳಕು ಚಿತ್ರದ ಹಾಡನ್ನು ನೀವು ಕೇಳಿದ್ದು. ಸೋರತ್ ಅಶ್ವತ್ ಅವರ ಸಾಹಿತ್ಯ, ಜಯಪ್ರಕಾಶ್ ಅವರ ಸಂಗೀತ, ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿತ್ತು ಗೀತೆ. ರಮೇಶ್ ರಂಗ ವಿದ್ಯಾರ್ಥಿ, ಧ್ರುವ, ದೀಪು, ರೋಹಿತ್ ರಾಯಚೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮತ್ಯಾರಪ್ಪ ಅಂತ ಹೇಳಿದ್ರಿ, ಯಶಸ್ವಿನಿ ಗಿರಿಜಮ್ಮ ಅನ್ಪೂರ್ಣ ಎನ್ಎಸ್ ಬಡಾವಣೆಯಿಂದ, ಶಾಂತಾರಾಮ್ ಜೋಗುಪಾಳ್ಯ ಹಲಸೂರಿನಿಂದ ಹೇಳ್ತಾ ಇದ್ರೆ, ಸುಮಾರು 58 ವರ್ಷದಿಂದ ಆಕಾಶವಾಣಿ ಕೇಳ್ತಾ ಇದ್ದೀನಿ. ನಮ್ಮ ಮೊದಲ ಮನರಂಜನೆಯ ಮೀಡಿಯಾ ಅಂದ್ರೆ ಆ ಕಾಲದಲ್ಲಿ ರೇಡಿಯೋ. ಈಗಲೂ ಅಷ್ಟೇ, ರೇಡಿಯೋ ಹಾಕೊಂಡು ವ್ಯಾಯಾಮ, ಮನೆ ಕೆಲಸ ಮಾಡೋದು. ಆ ಕಾಲದಲ್ಲಿ ನನ್ನ ತಂದೆ ದೀಪಾವಳಿ ಎಣ್ಣೆ ಸ್ನಾನದ ಬೆಳಗ್ಗೆ 5 ಗಂಟೆಗೆ ಆಕಾಶವಾಣಿ ಹಾಕ್ತಾ ಇದ್ರು. ಯಾಕಂದ್ರೆ ಆಗ ನಾದಸ್ವರ ಬರ್ತಾ ಇತ್ತು, ಖಂಡಿತ ಈಗಲೂ ಕೂಡ ಬರುತ್ತೆ. ಆದ್ರೆ ನನಗೆ ಅಂದಿನ ರೇಡಿಯೋ ಆರಂಭದ ಸಂಗೀತ ಕೇಳಿದಾಗ ಏನೋ ಒಂಥರ ಆಗ್ತಾ ಇತ್ತು ಅಂತ ಹೇಳ್ತಾರೆ. ನಮಸ್ಕಾರ, ನಾನು ಕಾಂತಿ ಭಾರತಿ, ಬೆಂಗಳೂರು. ಅವರು ಸಂದೇಶ ಕಳಿಸಿದ್ದಾರೆ. ಈ ದಿನ ಮಾನ್ಯ ಉಮೇಶ್ ಎಸ್ ಎಸ್, ರಮೇಶ್ ಅಂತ ಬರೆದಿದ್ದೀರಾ, ರಮೇಶ್ ಅಲ್ಲ, ಉಮೇಶ್ ಎಸ್ ಎಸ್ ಅವರ ಜೊತೆಗಿನ ಸಂದರ್ಶನ ಚೆನ್ನಾಗಿತ್ತು. ನಾನು ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀನಿ. ವನಿತಾ ವಿಹಾರ, ವಾರದ ಪಕ್ಷಿನೋಟ, ಮಕ್ಕಳ ಕಾರ್ಯಕ್ರಮವನ್ನ ಈಗಲೂ ಕೇಳ್ತೀನಿ. ಏರ್ ಈಸ್ ಆಕ್ಸಿಜನ್ ಫಾರ್ ಮೀ, ಹ್ಯಾಟ್ಸ್ ಆಫ್ ನಿಮಗೆ ನಿಲಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ವರಲಕ್ಷ್ಮಿ ಪಿಣ್ಯದಿಂದ ಹೇಳ್ತಾರೆ, ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳು. ಅನುದಿನದ ಸಂಗಾತಿ, ಅವಿನಾಭಾವ ಸಂಬಂಧದ ಆಕಾಶವಾಣಿ, ಹೃದಯದ ಮಿಡಿತ ಅರಿಯುವ ಗೆಳತಿ. ಯಾಕೆ ಅಂದ್ರೆ ಒಂದೊಂದ್ಸಲ ನಮ್ಮ ಮನಸ್ಸಲ್ಲಿ ಬರುವಂತ ಹಾಡುಗಳನ್ನ ಆ ದಿನಾನೇ ಹೇಳದೇ ಪ್ರಸಾರ ಮಾಡುವಂತ ಪ್ರೀತಿಯ ಸಂಗಾತಿ. ಸೂರ್ಯ ಚಂದ್ರ ಭೂಮಿ ಇರುವ ತನಕ ಶಾಶ್ವತವಾಗಿ ಪ್ರಪಂಚದಲ್ಲಿರುವ ನಭೋವಾಣಿ, ಪ್ರೀತಿಪೂರ್ವಕ ವಂದನೆಗಳು. ನಾವು ಸಂದೇಶ ಕಳಿಸ್ತೇ ಇದ್ರೂ ಕೂಡ ಆಕಾಶವಾಣಿ ಕಾರ್ಯಕ್ರಮವನ್ನು ಯಾವಾಗಲೂ ಕೇಳ್ತಾ ಇರ್ತೇವೆ ಅಂತ ಹೇಳಿದರೆ, ಧನ್ಯವಾದ ನಿಮ್ಮ ಪ್ರೀತಿಯ ಸಂದೇಶಕ್ಕೆ. ಮತ್ತೆ ರಾಧಾ ಹಿರಿಯಣ್ಣ, ನೆಲಮಂಗಲದಿಂದ, ತುಂಬಾನೇ ಚೆನ್ನಾಗಿರುತ್ತೆ ಕಾರ್ಯಕ್ರಮಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೇನೇ ಚಂದದ ಹಾಡುಗಳು ಪ್ರಸಾರ ಮಾಡ್ತಾ ಇದ್ದೀರಾ, ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಅದ್ಭುತವಾದ ಹಾಡುಗಳು ಅಂತ ಹೇಳಿ ಬಹಳಷ್ಟು ಜನರ ಸಂದೇಶಗಳು ಬರ್ತಾ ಇದೆ. ನೀವು ಕೇಳ್ತಾನೀರಿ, ವಿವಿಧ ಭಾರತಿ ಜೊತೆಯಾಗಿರಿ, ವಿವಿಧ ಭಾರತಿಗೆ ಕಿವಿಯಾಗಿರಿ. ನಿಮಗೋಸ್ಕರ ಚಂದದ ಕಾರ್ಯಕ್ರಮಗಳನ್ನ ಹೊತ್ತು ನಾವು ನಿಮ್ಮತ್ತ ಬರ್ತಾನೆ ಇರ್ತೇವೆ.

ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ.

ಆಟೋ ರಾಜ ಚಿತ್ರದ ಗೀತೆಯನ್ನ ಕೂಡ ವರ್ಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ರಿ. ಚಿಯೋದಯ ಶಂಕರ್ ಅವರು ಗೀತೆಯನ್ನ ಬರೆದಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು. ಆಲೆಮನೆ ಚಿತ್ರಕ್ಕಾಗಿ ದೊಡ್ಡರಂಗೆ ಗೌಡರು ಬರೆದ ಗೀತೆಗೆ ಅಶ್ವಥ್ ವೈದ್ಯವರ ಸಂಗೀತ ಇತ್ತು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ರು. ವರ್ಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ನಿಂಗಪ್ಪ ಸಾಳೇರ ಹಿರೇಹಡಗಲಿಯಿಂದ ವಿವಿಧ ಭಾರತಿ ನೀನ್ ನಮ್ಗೆ ತುಂಬಾನೇ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ರು ಹೇಳ್ತಾ ಇದ್ದಾರೆ, ಸುಮಾರು 47 ವರ್ಷಗಳಿಂದ ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೇನೆ, ಆಗ ಇದ್ದ ಎಲ್ಲ ಆರ್ಜೆಗಳ ಹೆಸರು ನನ್ನ ಬಾಯಲ್ಲಿದೆ ಅಂತ ಶ್ರೀನಾಥ್ ಗೀತಾ ಕೀರ್ತನ ಮಾಗಡಿ ರೋಡಿಂದ ಹೇಳ್ತಾ ಇದ್ರೆ, ರಾಮಚಂದ್ರಪ್ಪ

ಕಂಡೂರ್ನಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಅಂತ ಹೇಳ್ತಾರೆ. ದೀಪ ಅಂಕುಶ್ ಮಹಾದೇವ್ ಗುಮ್ಮಟಿ ರಾಷ್ಟ್ರೀಯ ಪ್ರಸಾರ ದಿನದ ಸಂದರ್ಭದಲ್ಲಿ ಒಳ್ಳೊಳ್ಳೆ ಹಾಡುಗಳು, ಒಳ್ಳೊಳ್ಳೆ ಸಂದರ್ಶನ ಅಂತ ಹೇಳಿದ್ರೆ, ಕವಿತಾ ಶ್ರೀನಿವಾಸ್ ಅವರು ಧಾರವಾಡದಿಂದ ಸೂಪರ್ ಹಿಟ್ ಹಾಡು ಅಂತ ಹೇಳಿ ಗೋಕಾಕ್ ಆಟೋ ರಾಜ ಸೂಪರ್ ಹಾಡು ಬಸವರಾಜ್ ಕೊಳಕಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಓಲ್ಡ್ ಈಸ್ ಗೋಲ್ಡ್ ಅಂದ್ರೆ ನೀವು ಪ್ರಸಾರ ಮಾಡ್ತಾ ಇರುವ ಹಾಡುಗಳನ್ನ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ಸುತ್ತೆ ಅಂತ ವಿಜಯ್ ಕುಮಾರ್ ಆರಾಧ್ಯ, ಪಾರ್ವತಿ ಆರಾಧ್ಯ, ಸಂಧ್ಯಾ ಮೋಹನ್ ಅವರು ಹೇಳ್ತಾ ಇದ್ರೆ ವಾವ್ ಗುರುವಾರದ ಹಾಡುಗಳು ಸೂಪರ್ ಆಗಿದೆ, ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಂತ ಹೇಳಿ

ಮೂರ್ತಿ ಮಲ್ಲೇಶ್ವರಂನಿಂದ ಮೆಚ್ಚಿನ ವಿವಿಧ ಭಾರತಿಗೆ ರಾಷ್ಟೀಯ ಪ್ರಸಾರ ದಿನದ ಅಭಿನಂದನೆಗಳು. ನಿಜಕ್ಕೂ ನಮ್ಮ ಜೀವನದಲ್ಲಿ ರೇಡಿಯೋ ಇಲ್ಲದೆ ಇದ್ರೆ ಏನಾಗ್ತಾ ಇದ್ವೋ ಏನೋ, ಅಬ್ಬಬ್ಬ, ಕಲ್ಪಿಸೋದಕ್ಕೂ ಕೂಡ ಅಸಾಧ್ಯ. ಪ್ರತಿ ಕ್ಷಣ, ಪ್ರತಿ ದಿನ, ಪ್ರತಿ ವರ್ಷವೂ ಜೀವನ ಸಾಗ್ತಾ ಇರೋದೇ ಆಕಾಶವಾಣಿಯ ಸಂಘದಲ್ಲಿ ಅಂತ ಹೇಳಿದ್ರೆ ಹೀಗೆ ನೀವು ಕೂಡ ಏನು ಕಮ್ಮಿ ಇಲ್ಲ ಅನ್ನುವ ಹಾಗೆ ನಿಮ್ಮ ಪ್ರೀತಿಯ ಸಂದೇಶಗಳನ್ನ ನಮ್ಗೆ ಕಳಿಸ್ಕೊಡ್ತಾ ಕೊಡ್ತಾ ನಾವು ನಿಮ್ ಜೊತೆಯಾಗಿದ್ದೇವೆ ಅಂತ ಹೇಳ್ತಾ ಇದ್ರ. ಹಾಗಾಗಿ 90 ವರ್ಷಗಳಿಂದ ಆಕಾಶವಾಣಿ ಮತ್ತೆ ನಾವು ನೀವು ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿ ಸಾಗಿ ಮುಂದೆ ಬರ್ತಾ ಇದ್ದೇವೆ. ನೀವಿರೋದ್ರಿಂದಾನೆ ಆಕಾಶವಾಣಿ ಇನ್ನಷ್ಟು ಮತ್ತಷ್ಟು ಚಂದದ ಕಾರ್ಯಕ್ರಮಗಳ ಮೂಲಕ ತಂತ್ರಜ್ಞಾನದ ಜೊತೆಗೆ ನಿಮ್ಮ ಮನೆ ಮನಗಳಲ್ಲಿ ಎಲ್ಲ ಕಡೆಗಳಲ್ಲಿ ಆಕಾಶವಾಣಿಯನ್ನು ಇವತ್ತು ಕೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಜುಲೈ 23 ರಾಷ್ಟ್ರೀಯ ಪ್ರಸಾರ ದಿನದ ಈ ಸಂದರ್ಭದಲ್ಲಿ ಅಂದರೆ ಬೆಳಗಿನಿಂದ ಇಲ್ಲಿವರೆಗೂ ಕೂಡ ವಿವಿಧ ಭಾರತೀಯ ದನಿಯಾಗಿ ನಿಮ್ಮ ಜೊತೆಯಾಗಿದ್ದದ್ದು ಖಂಡಿತ ಖುಷಿಯಾಗಿದೆ. ನಿಮ್ಮೆಲ್ಲರ ಪ್ರೀತಿಗೆ ವಿಶ್ವಾಸಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಾವು ಭೇಟಿಯಾಗೋಣ. ಇಷ್ಟು ಹೊತ್ತು ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದು ಬಾನುಲಿ ಬಂಧು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜ್ಯ ನೀತಿಯ ಸಾಧನವಾಗಿ ಬಳಸುತ್ತಿರುವುದಾಗಿ ಪಾಕಿಸ್ತಾನವನ್ನು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ಕಾಶ್ಮೀರ ಯಾವಾಗಲೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿ ಉಳಿಯುತ್ತದೆ ಎಂದು ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪ್ರತಿಪಾದಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನದಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಇಂದಿನಿಂದ 2 ದಿನಗಳ ಕಾಲ ಕಿರ್ಗಿಜ್ ಗಣರಾಜ್ಯಕ್ಕೆ ಭೇಟಿ ನೀಡಲಿದ್ದು ಚೋಲ್ಟನ್ ಅಟಾ ನಗರದಲ್ಲಿ ನಡೆಯಲಿರುವಂತಹ ಶಾಂಘೈ ಸಹಕಾರ ಸಂಸ್ಥೆಯ ವಿದೇಶಾಂಗ ಸಚಿವರ ಮಂಡಳಿಯ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಬೆಂಗಳೂರಿನ ರಾಷ್ಟೀಯ ಮಿಲಿಟರಿ ಸ್ಮಾರಕದಲ್ಲಿ ಇದೇ 26ರಂದು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಮಾಡಲಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಇಂದು ಜೊಯ್ಡಾ ಮತ್ತು ದಾಂಡೇಲಿನ ತಾಲೂಕಿನ ಎಲ್ಲ ಅಂಗನವಾಡಿಗಳು

ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿದ್ದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 231 ಅಂಕಗಳ ಇಳಿಕೆಯೊಂದಿಗೆ 76,521 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ ಕೂಡ 57 ಅಂಕ ಇಳಿಕೆಯ ನಂತರದ 23,932 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 5 ಪೈಸೆ ಇಳಿಕೆಯೊಂದಿಗೆ 96.48 ರೂಪಾಯಿಯಷ್ಟಾಗಿದೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಹರಾರೆಯಲ್ಲಿ ಜರುಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 4:30 ಆರಂಭವಾಗಲಿದೆ. ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅನುಪಸ್ಥಿತಿಯಲ್ಲಿ ವಿವಿಎಸ್ ಲಕ್ಷ್ಮಣ್ ತಂಡದ ಹಂಗಾಮಿ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಏನಮ್ಮ ರಸ್ತೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಇರೋದಾ?
2: ಮಕ್ಕಳ ಸುರಕ್ಷತೆ, ಪೋಷಕರ ಹೊಣೆ. ವಾಹನ ದಟ್ಟಣೆಯುಳ್ಳ ರಸ್ತೆ ಮಕ್ಕಳ ಆಟದಾಂಗಣವಲ್ಲ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಇನ್ನು ನಿಮ್ಮ ಪ್ರಶ್ನೆ, ಯಾವಾಗ ಗೀತೆ ಪ್ರಸಾರ ಆಗುತ್ತೆ ಅಂತ ಕೇಳೋದಾದ್ರೆ, ಖಂಡಿತ ಯಾವಾಗ ಯಾವಾಗ ಅಂತ ಹಾಡಿನ ಸಾಲು ಸಹ ಶುರು ಆಗ್ತಾ ಇದೆ. ಏಳುಮಲೆ ಚಿತ್ರದ ಗೀತೆ ಇದು, ಸಿದ್ ಶ್ರೀರಾಮ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ನಾಗಾರ್ಜುನ್ ಶರ್ಮಾ ಅವರು ಬರೆದಂತಹ ಗೀತೆಗೆ ಡಿ ಇಮಾನ್ ಅವರ ಸಂಗೀತ ನಿರ್ದೇಶನ.

ಮಾರ್ಕ್ ಚಿತ್ರದ ಗೀತೆ. ಇದುವರೆಗೆ ನೀವು ಕೇಳಿದ್ದು ಅನಿರುದ್ಧ ಶಾಸ್ತ್ರಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ಅನೂಪ್ ಭಂಡಾರಿ ಅವರು ಬರೆದಂತಹ ಗೀತೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸ್ವರ ಕಲ್ಪನೆ. ಇನ್ನು ಜಸ್ಟ್ ಮ್ಯಾರಿಡ್ ಚಿತ್ರದ ಗೀತೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ಪ್ರಮೋದ್ ಮರವಂತೆ ಅವರು ಬರೆದಂತಹ ಗೀತೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನ.

ಬ್ಯಾಕ್ ಸೂಪರ್ ಹಿಟ್ ಚಿತ್ರ ಗೀತೆಗಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಇದುವರೆಗೆ ನೀವು ಕೇಳಿದ್ದು ಹೀರೋ ಚಿತ್ರದ ಗೀತೆಯೊಂದನ. ಇನ್ನು ಕಾರ್ಯಕ್ರಮದ ಮುಂದಿನ ಬಹುಶಃ ಇವತ್ತಿನ ಸೂಪರ್ ಹಿಟ್ ಚಿತ್ರ ಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆ ಇದು. ಟಿಪ್ಪು ಮತ್ತು ನಕಾಶ್ ಅಜೀಜ್ ಅವರ ಧ್ವನಿಯಲ್ಲಿ ಯು ಐ ಚಿತ್ರದ್ದು. ಐಶ್ವರ್ಯ ರಂಗರಾಜನ್ ಅವರು ಸಹ ಧ್ವನಿಗೂಡಿಸಿದ್ದಾರೆ. ನರೇಶ್ ಕುಮಾರ್ ಅವರು ಬರೆದಂತಹ ಗೀತೆಗೆ ಅಜನೀಶ್ ಲೋಕನಾಥ್ ಅವರ ಸಂಗೀತ.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ದೇಶ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ ಯೇ ದೇಶ ಮೇರಿ ಜಾನ್ ಹೈ.
2: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಇವತ್ತಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಲಾಭಾರತಿ ಎಂದಿನಂತೆ ಮತ್ತೋರ್ವ ಕಲಾವಿದರ ಜೊತೆಗೆ ಈ ಕಾರ್ಯಕ್ರಮವನ್ನು ಹೊತ್ತು ತಂದಿದ್ದೇವೆ. ಇವತ್ತಿನ ಕಲಾವಿದ ಯಾರು ಅಂತ ನೀವು ಕೇಳೋದಾದರೆ ಅವರ ಹೆಸರೇ ಹೇಳುತ್ತೆ, ವಿನಯ್ ರಾಘವೇಂದ್ರ ರಾಜ್ಕುಮಾರ್.

ಇನ್ನು ಈ ಹೆಸರಿಗೆ ಇನ್ನಷ್ಟು ಪರಿಚಯ ಬೇಕಾ ಅನ್ನುವಂತಹ ಪ್ರಶ್ನೆ ಸಹ ಕಾಡುತ್ತೆ. ವಿನಯ್ ರಾಘವೇಂದ್ರ ರಾಜ್ಕುಮಾರ್, ರಾಜ್ಕುಮಾರ್ ಅವರ ಮೊಮ್ಮಗ, ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ವಿನಯ್ ಅವರನ್ನು ಕುರಿತಾದ ಕಲಾ ಭಾರತಿ ಈ ದಿನ.

ಕಲಾಭಾರತಿ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ವಿನಯ್ ರಾಘವೇಂದ್ರ ರಾಜ್ಕುಮಾರ್ ಅವರನ್ನು ಕುರಿತಾದ ಕಲಾಭಾರತಿ ಈ ದಿನ. ಇನ್ನು ಯುವರಾಜ್ ಕುಮಾರ್ ಇವರ ತಮ್ಮ ಅವರು ಸಹ ಕನ್ನಡದಲ್ಲಿ ಕಂಡಂತಹ ಅದ್ಭುತ ನಟರಲ್ಲಿ ಒಬ್ಬರಾಗಲಿಕ್ಕೆ ಹೋಗ್ತಾ ಇದ್ದಾರೆ. ಅವರ ಚಿತ್ರಗಳು ಯಶಸ್ವಿ ಕಾಣ್ತಾ ಇದೆ. ಇನ್ನಷ್ಟು ಮತ್ತಷ್ಟು ಒಳ್ಳೆಯ ಪಾತ್ರಗಳ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಹಾಗೆಯೇ ವಿನಯ್ ಅವ್ರ ಬಗ್ಗೆ ಹೇಳೋದಾದರೆ, ಇನ್ನು ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅಂಕಲ್ ಆಗ್ತಾರೆ. ಅವರಿಬ್ರು ಎಂತಹ ಸೂಪರ್ ಸ್ಟಾರ್ಗಳು, ಎಂತಹ ಚಿತ್ರಗಳನ್ನು ನಮ್ಮ ಚಿತ್ರರಂಗಕ್ಕೆ ಚಿತ್ರರಸಿಕರಿಗೆ ನೀಡಿದ್ದಾರೆ ಅಂತ ನಮಗೀಗಾಗಲೇ ಗೊತ್ತಿದೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ವರನಟರು, ಅವ್ರ ಬಗ್ಗೆ ಎಲ್ಲರಿಗೂ ತಿಳ್ತಿರೋದು.

ಇನ್ನು ವಿನಯ್ ರಾಜ್ಕುಮಾರ್ ಅವರು ಬಾಲ ನಟರಾಗಿ ಅಭಿನಯವನ್ನು ಶುರು ಮಾಡ್ತಾರೆ. ಅವರಿಗೆ ಅವರು ಅಂದರೆ ಏನು ಮಾಡ್ತಾ ಇದ್ದೀನಿ ಅನ್ನುವ ತಿಳುವಳಿಕೆ ಇಲ್ಲದಂತಹ ಸಮಯದಲ್ಲೇ ಅನುರಾಗದ ಅಲೆಗಳು ಚಿತ್ರದ ಮುಖಾಂತರ ಪದಾರ್ಪಣೆಯನ್ನು ಮಾಡ್ತಾರೆ. ಅನಂತರ ನಾವಿಬ್ಬರು ನಮಗಿಬ್ಬರು ಹಾಗೆಯೇ ಆಕಸ್ಮಿಕ ಒಡಹುಟ್ಟಿದವರು ಓಂ ಚಿತ್ರದಲ್ಲೂ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇನ್ನು ಹೃದಯ ಹೃದಯ ಚಿತ್ರದಲ್ಲೂ ಅವರು ಒಂದು ಪಾತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಆದರೆ ಬೆಳ್ಳಿ ಪರದೆಗೆ ತನ್ನನ್ನು ತಾನು ಪೂರ್ಣ ಪ್ರಮಾಣದ ನಾಯಕ ನಟರಾಗಿ ಪಾದಾರ್ಪಣೆಯನ್ನು ಮಾಡಿದ್ದು ಸಿದ್ಧಾರ್ಥ ಚಿತ್ರದ ಮುಖಾಂತರ. ಪ್ರಕಾಶ್ ಅವರ ನಿರ್ದೇಶನ, ಮಿಲನ ಪ್ರಕಾಶ್ ಅವರ ನಿರ್ದೇಶನ ಇದ್ದಂತಹ ಸಿದ್ಧಾರ್ಥ ಚಿತ್ರದ ಮುಖಾಂತರ ವಿನಯ್ ಅವರು ಪಾದಾರ್ಪಣೆಯನ್ನು ಮಾಡ್ತಾರೆ. ಬಹಳ ನಿರೀಕ್ಷೆಗಳ ಜೊತೆಗೆ ಚಿತ್ರ ತೆರೆಗೆ ಬರುತ್ತೆ. ಒಂದು ಮಟ್ಟಕ್ಕೆ ನಿರೀಕ್ಷೆಗಳನ್ನು ಅದು ಈಡೇರಿಸುತ್ತೆ.

ಹೆಸರಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಕುಡಿಯಾಗಿ ವಿನಯ್ ಅವರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಯಾವಾಗಲೂ ಇರುತ್ತೆ. ಆದರೆ ಎಲ್ಲ ನಟರ ಮೇಲೂ ಈ ರೀತಿಯ ಒಂದು ನಿರೀಕ್ಷೆಗಳು ಇದ್ದಾಗ ಅದನ್ನು ಪೂರೈಸೋದು ನಿಭಾಯಿಸೋದು ತುಂಬ ಕಷ್ಟ ಸಾಧ್ಯ. ಆದರೆ ವಿನಯ್ ಅವರು ಬರ್ತಾ ಬರ್ತಾ ತಮ್ಮ ಚಿತ್ರಗಳ ಮುಖಾಂತರ, ಪಾತ್ರಗಳ ಮುಖಾಂತರ, ಅಭಿನಯದ ಮುಖಾಂತರ ಅತ್ಯುತ್ತಮ ನಟರಾಗಲಿಕ್ಕೆ ಹೋಗ್ತಾ ಇದ್ದಾರೆ, ಒಳ್ಳೆಯ ಕಲಾವಿದರಾಗಲಿಕ್ಕೆ ಹೋಗ್ತಾ ಇದ್ದಾರೆ. ನಾಯಕ ನಟರಾಗಿ ಯಾರು ಬೇಕಾದರೂ ಪಾತ್ರವನ್ನು ನಿರ್ವಹಿಸ್ಬೋದು, ಆದರೆ ಉತ್ತಮ ಕಲಾವಿದ ಅನ್ಸ್ಕೊಳ್ಳೋದು ಕೆಲವರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಸ್ಟಾರ್ಡಮ್ ಅನ್ನೋದು ಒಂದು ಹಂತದಲ್ಲಿ ಉತ್ತಮ ಕಲಾವಿದರಿಗೆ ಸಿಗುವಂತಹ ನಿಜವಾದ ಪುರಸ್ಕಾರ ಅಂತ ದೊಡ್ಡ ಹಿರಿಯ ನಟರು ಹೇಳ್ತಾರೆ. ಹಾಗಾಗಿ ವಿನಯ್ ಅವರ ಚಿತ್ರಗಳನ್ನು ನೋಡ್ತಾ ಇದ್ದಾರೆ, ಅಂದರೆ ಅವರ ಅಭಿನಯದ ಇತ್ತೀಚೆಗೆ ಬಿಡುಗಡೆಯಾದ ಚಿತ್ರಗಳಿಂದ ಹಿಡಿದು ಅವರ ಇನ್ನಷ್ಟು ಚಿತ್ರಗಳ ಬಗ್ಗೆ ನೋಡ್ತಾ ಇದ್ದರೆ, ಅವರ ಪಾತ್ರ ಪೋಷಣೆ, ಅವರು ಆಯ್ಕೆ ಮಾಡಿರುವ ಕತೆ, ಚಿತ್ರಕತೆ ಇವುಗಳನ್ನು ನೋಡ್ತಾ ಇದ್ದರೆ ತುಂಬ ವಿಭಿನ್ನ ರೀತಿಯಲ್ಲಿ ವಿನಯ್ ಅವರು ತಮ್ಮ ಕೆರಿಯರ್ ಗ್ರಾಫ್ನ ಮ್ಯಾಪ್ ಮಾಡ್ಕೋತಾ ಇದ್ದಾರೆ ಅಂತ ಅನ್ಸುತ್ತೆ. ಸಿದ್ಧಾರ್ಥ ಚಿತ್ರದ ನಂತರ ರನ್ ಆಂಥೋನಿ ಅನ್ನುವಂತಹ ಚಿತ್ರದಲ್ಲಿ ಅಭಿನಯ ಮಾಡ್ತಾರೆ. ಆನಂತರ ಅನಂತು ವರ್ಸಸ್ ನುಸ್ರತ್ ಅನ್ನುವಂತಹ ಚಿತ್ರದಲ್ಲಿ ಅಭಿನಯ ಮಾಡ್ತಾರೆ. ಇನ್ನು 2022ರಲ್ಲಿ 4 ವರ್ಷಗಳ ನಂತರ 10 ಅನ್ನುವಂತಹ ಚಿತ್ರದಲ್ಲಿ ಅಭಿನಯ ಮಾಡ್ತಾರೆ. ಒಂದು ಸರಳ ಪ್ರೇಮ ಕಥೆ, ಇದು ಅವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. 2024ರಲ್ಲಿ ಬಿಡುಗಡೆ ಆಗುತ್ತೆ. ಅಂದರೆ ಸಿನಿಮಾಗಳು ಆಗಾಗ್ಗೆ ಬಿಡುಗಡೆ ಆಗಬೇಕು, ಬರ್ತಾ ಇರಬೇಕು, ಅವುಗಳ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನೋದು ಮುಖ್ಯ ಅಲ್ಲ. ಒಳ್ಳೆಯ ಚಿತ್ರಗಳನ್ನು ಪ್ರೇಕ್ಷಕರು ಬಯಸುವಂತಹ ಅವರ ಮನಸ್ಸಿನ ಮಾತು ಏನು ಹೇಳ್ತಿದೆ ಅದಕ್ಕೆ ಆ ನಾಡಿ ಮಿಡಿತವನ್ನು ಹಿಡಿದು ಚಿತ್ರವನ್ನು, ಕಥೆಯನ್ನು, ಚಿತ್ರಕಥೆಯನ್ನು ಎಳೆದು ಅದನ್ನು ಜನರ ಮುಂದೆ ತರಬೇಕು. ಜೊತೆಗೆ ಸರಳವಾಗಿ ನಮ್ಮ ದೈನಂದಿನ ಬದುಕಲ್ಲಿ ಏನು ನಡೀತಾ ಇದೆ ಅಂತಹ ಕಥೆಗಳನ್ನು ಹೆಚ್ಚಾಗಿ ಅಭಿನಯಕ್ಕೆ ತಂದು ಅವ್ರ ಮುಂದೆ ಹೋದಾಗ ಅವರು ಒಪ್ಕೋತಾರೆ, ಅಪ್ಕೋತಾರೆ ಅಂತ ವಿನಯ್ ಅವರು ಭಾವಿಸಿದ್ದಾರೆ. ಇನ್ನು ಪೆಪೆ ಚಿತ್ರದಲ್ಲಿ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅಂದೊಂದಿತ್ತು ಕಾಲ ಈ ಚಿತ್ರದಲ್ಲೂ ಇವರು ಅಭಿನಯ ಮಾಡಿದ್ದಾರೆ. 2022ರಲ್ಲಿ ಬಿಡುಗಡೆಯಾದಂತಹ, ಇತ್ತೀಚೆಗೆ ಬಿಡುಗಡೆಯಾದಂಥ ಗ್ರಾಮಾಯಣ ಚಿತ್ರ ಒಳ್ಳೆಯ ಹೆಸರನ್ನು ಇವರಿಗೆ ತಂದುಕೊಡ್ತಾ ಇದೆ.

ಇನ್ನು ಅನೇಕರ ಸಂದೇಶಗಳು ಹರಿದು ಬಂದಿದೆ. ವಿನಯ್ ರಾಜ್ಕುಮಾರ್ ಅವರ ಯಾವ ಚಿತ್ರಗಳು ಇಷ್ಟ ಆಗತ್ತೆ ಅಂತ ಹೇಳಿ ಹಲವು ಗೆಳೆಯರು ಸಂದೇಶವನ್ನ ನಮಗೆ ಕಳಿಸಿದ್ದಾರೆ. ಇನ್ನು ಅವ್ರು ಹೇಳ್ತಾರೆ, ಇತ್ತೀಚೆಗೆ ನಾನು ಮಾಡುವ ಕೆಲಸಕ್ಕೆಲ್ಲ ಇಂತಹ ಪ್ರೀತಿ ಸಿಕ್ಕರೆ ಅದನ್ನು ನಾನು 100 ಬಾರಿ ಮತ್ತೆ ಮಾಡುವೆ ಅಂತ. ಅಂದರೆ ಅವರು ಚಿತ್ರದಿಂದ ಚಿತ್ರಕ್ಕೆ, ಪಾತ್ರದಿಂದ ಪಾತ್ರಕ್ಕೆ ತನ್ನ ಸ್ಟ್ರೆಂತ್ಸ್ ಏನು, ಹಾಗೇನೆ ಹೇಗೆ ತನ್ನನ್ನು ತಾನು ಮೌಲ್ಡ್ ಮಾಡ್ಕೋಬೇಕು, ಹೇಗೆ ತನ್ನ ಪಾತ್ರ ಪೋಷಣೆಯ ಬಗ್ಗೆ ಗಮನ ವಹಿಸಬೇಕು, ಹಾಗೇನೆ ಚಿತ್ರಕಥೆ ಹೇಗಿದ್ರೆ ಚೆನ್ನಾಗಿರತ್ತೆ, ಹಾಗೇನೆ ನನ್ನಿಂದ ನಿರೀಕ್ಷೆಗಳು ಏನಿರುತ್ತೆ, ಜೊತೆಗೆ ನನ್ನ ಹಿಂದಿರುವಂತಹ ಆ ಒಂದು ದೊಡ್ಡ ಬ್ಯಾಗೇಜ್ ಏನಿದೆ, ಅಂದರೆ ಕುಟುಂಬ, ಹಾಗೇನೆ ಹಲವಾರು ಹಿರಿಯ ನಟರು, ಸೂಪರ್ ಸ್ಟಾರ್ಗಳು, ಲೆಜೆಂಡ್ಗಳು, ಹಾಗೇನೆ ಚರಿತ್ರೆಯನ್ನು ಸೃಷ್ಟಿ ಮಾಡಿದವರು, ಇವರೆಲ್ಲರ ಹೆಸರು ನನ್ನ ಹಿಂದೆ ಇದೆ. ಹಾಗಾಗಿ ಇದನ್ನೆಲ್ಲ ಸರಿಸಾಟಿಯಾಗಿ ನಿಭಾಯಿಸಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಒಳ್ಳೆಯ ಚಿತ್ರಗಳು ಮಾತ್ರ ಉತ್ತರವಾಗಿ ನಿಲ್ಲುತ್ತೆ ಅಂತ ವಿನಯ್ ರಾಜ್ಕುಮಾರ್ ಅವರ ಭಾವನೆ. ಅವರಿಗೆ ಅದು ಮನದಟ್ಟಾಗಿದೆ. ಹಾಗಾಗಿ ಅವರ ಮುಂಬರುವ ಎಲ್ಲ ಚಿತ್ರಗಳಿಗೆ, ಪಾತ್ರಗಳಿಗೆ, ಇಷ್ಟಪಟ್ಟು ಮಾಡುವ ಕೆಲಸಗಳಿಗೆ, ವೈಯಕ್ತಿಕ ಬದುಕಿಗೆ, ಆಸೆ ಆಲೋಚನೆ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ವಿವಿಧ ಭಾರತಿ ಕಡೆಯಿಂದ, ಅವರ ಅಭಿಮಾನಿಗಳ ಕಡೆಯಿಂದ ಮತ್ತು ವೈಯಕ್ತಿಕವಾಗಿ ಕೇಳ್ಕೊಳ್ತಾ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಕೊನೆಯ ಗೀತೆಗೆ ಒಂದು ಅವಕಾಶ ಇದೆ. ಹಾಗೆಯೇ ಸಂದೇಶಗಳ ಕಡೆ ನೋಡೋದಾದರೆ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಕುಡಿ ಅವರು, ಅವರ ಚಲನಚಿತ್ರ ಪಾತ್ರಗಳು ಅಚ್ಚುಮೆಚ್ಚು ಅಂತ ಭವ್ಯ ಅವರು, ಕೃತಿಕಾ ಅವರು ಹೆಸರುಘಟ್ಟದಿಂದ ಮೆಸೇಜ್ ಮಾಡಿದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು, ವಿನಯ್ ರಾಜ್ಕುಮಾರ್ ಅವರ ಎಲ್ಲ ಕನ್ನಡ ಚಿತ್ರಗಳು ನನಗೆ ಇಷ್ಟ ಆಗತ್ತೆ, ಸಹಜ ಅಭಿನಯ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಕೌಸಲ್ಯ ಅವರು ಬನಶಂಕರಿಯಿಂದ, ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಬಹಳ ದೊಡ್ಡ ಸಂದೇಶವನ್ನು ಇಲ್ಲಿ ಗೆಳೆಯರೊಬ್ಬರು ಕಳಿಸಿದ್ದಾರೆ. ಇನ್ನು ಮೈಬೂಬಿ ಅವರು ನಮಗೆ ಕುಷ್ಟಗಿ ಇಲ್ಲಿಂದ ಕಳಿಸಿ ಬೇರೆ ಯಾವುದೋ ಒಂದು ಮಾಹಿತಿಯನ್ನು ಶೇರ್ ಮಾಡ್ಕೋತಾ ಇದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇಷ್ಟ ಆಗ್ತಿದೆ ಅಂತ ಹೇಳಿ ನಮ್ಮ ಗೆಳೆಯರೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಮೆಸೇಜ್ ಮಾಡಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ಇದು.

0: ಹನ್ನೆರಡು ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ರಾಷ್ಟ್ರೀಯ ಪ್ರಸಾರ ದಿನ. 1923 ಜೂನ್ ತಿಂಗಳಲ್ಲಿ ಬಾಂಬೆ ರೇಡಿಯೋ ಕ್ಲಬ್ ಹಾಗೂ ನವೆಂಬರ್ನಲ್ಲಿ ಕಲ್ಕತ್ತಾ ಕ್ಲಬ್ ಭಾರತದಲ್ಲಿ ರೇಡಿಯೋ ಪ್ರಸಾರ ಸೇವೆಯನ್ನು ಖಾಸಗಿಯಾಗಿ ಆರಂಭಿಸಿದವು. 1956 ಆಕಾಶವಾಣಿ ಎಂಬ ಹೆಸರು ಅಧಿಕೃತವಾಯಿತು. ಆಲ್ ಇಂಡಿಯಾ ರೇಡಿಯೋ ಮತ್ತು ಆಕಾಶವಾಣಿ ಎರಡೂ ಹೆಸರುಗಳನ್ನು ಹೊಂದಿದ್ದ ಸಂಸ್ಥೆ ಭಾರತದ ರಾಷ್ಟೀಯ ಪ್ರಸಾರಕ ಆಕಾಶವಾಣಿ ಎಂದು 2023 ಮೇ 3 ಘೋಷಿಸಲ್ಪಟ್ಟಿತು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಆಕಾಶವಾಣಿಯ ಎ ಶ್ರೇಣಿ ನಾಟಕ ಕಲಾವಿದ ಧಾರವಾಡದ ವೀರಣ್ಣ ಪತ್ತಾರ್.
2: ಜುಲೈ 23 ಅಂದ ತಕ್ಷಣ ರಾಷ್ಟ್ರೀಯ ಪ್ರಸಾರ ದಿನ, ಆಕಾಶವಾಣಿ ಪ್ರಸಾರವನ್ನು ಮಾಡಿದಂತ ಅದ್ಭುತವಾದಂತಹ ಕ್ಷಣ. ನಾನು ನಮ್ಮ ಹಳ್ಳಿಯೊಳಗಿದ್ದಾಗ ರೇಡಿಯೋಗಳಿಗೆ ಲೈಸೆನ್ಸ್ ಪೋಸ್ಟ್ ಆಫೀಸ್ ಒಳಗೆ ರೊಕ್ಕ ತುಂಬುದು, ದಿನಗಳಿಂದನೂ ನಾನು ಆಕಾಶವಾಣಿ ಕೇಳ್ಕೋತ ಬೆಳೆದೀನಿ. ಕೂತಲ್ಲೇ ಜಗತ್ತಿನ ಸುದ್ದಿಗಳು ಉಚ್ಚ ಮಟ್ಟದೊಳಗೆ ಪ್ರತಿಯೊಬ್ಬರು ಅಡಿಗೆ ಮನೆಯ ತನಕ ಕೇಳುವಂತ ಅದು ನಮ್ಮ ಮುಟ್ಟಿಗೊಳಗೆ ಬಂದದ. ನ್ಯೂಸ್ ಆನ್ ಏರ್ ಆಪ್ ಮೇಲೆ ನಾವು ಎಲ್ಲಿ ಬೇಕಾದಲ್ಲಿ ಇಡೀ ಜಗತ್ತಿನ ಸುದ್ದಿ ನಮ್ಮ ಕಿಸೆದೊಳಗೆ ಇಟ್ಕೊಂಡು ಕೇಳುವಂತ ದಿನ ಬಂದದ. ಕಲಾಕ್ಷೇತ್ರದೊಳಗೆ ನನ್ನನ್ನ ಕಲಾವಿದ ಅಂತ ಗುರುತಿಸಿದ್ದೇ ಆಕಾಶವಾಣಿ. ವೈಜ್ಞಾನಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು, ಸಾಮಾಜಿಕ ನಾಟಕಗಳು ಆಕಾಶವಾಣಿ ತನ್ನ ಮೈಲಿಗಲ್ಲನ್ನ ಸ್ಥಾಪಿಸದ ಆಕಾಶವಾಣಿಗೆ ಒಳ್ಳೆಯದಾಗಲಿ. ನಮಸ್ಕಾರ.
1: ಆಧುನಿಕ ಭಾರತದ ನಿರ್ಮಾತೃ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಜನ್ಮದಿನವೆಂದು 1856 ಜುಲೈ 23 ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜನಿಸಿದ ತಿಲಕರು ಸತಿ ಪದ್ಧತಿ, ಸ್ವರಾಜ್ಯ ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಣನೀಯ ಕೊಡುಗೆ ನೀಡಿದ ಸ್ವಾತಂತ್ರ್ಯ ಸೇನಾನಿ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನವೆಂದು 1906

0: ಜುಲೈ 23ರಂದು ಮಧ್ಯಪ್ರದೇಶದ ಅಲಿರಾಜಪುರದಲ್ಲಿ ಜನಿಸಿದ ಅವರು ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ನಿನ ಸಕ್ರಿಯ ಸದಸ್ಯರಾಗಿದ್ದರು. ಇಂದು ಹಲವೆಡೆ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಆಷಾಢ ಏಕಾದಶಿ ಪ್ರಯುಕ್ತ ಧಾರವಾಡ ಪಂಢರಪುರ ನಡುವೆ ಇಂದಿನಿಂದ 28ನೇ ತಾರೀಖಿನವರೆಗೆ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳು ಸಂಚರಿಸಲಿವೆ. ಪ್ರತಿದಿನ ಬೆಳಗ್ಗೆ 6ಕ್ಕೆ ಧಾರವಾಡದಿಂದ ಹೊರಡುವ ರೈಲು ಅದೇ ದಿನ ಸಂಜೆ 4:50ಕ್ಕೆ ಪಂಢರಪುರ ತಲುಪಲಿದೆ. ಪಂಢರಪುರದಿಂದ ಸಂಜೆ 6:40ಕ್ಕೆ ಹೊರಟು ಮರುದಿನ ಬೆಳಗ್ಗೆ 4:30ಕ್ಕೆ ಧಾರವಾಡಕ್ಕೆ ಆಗಮಿಸಲಿದೆ. ಕೇಲಿ ಸಂಸ್ಥೆಯ ಹುಬ್ಬಳ್ಳಿ ಶ್ರೀ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3000 ಮಠ, ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಕೇಲಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದ ಉದ್ಘಾಟನೆ ನಾಡಿದ್ದು ಜುಲೈ 25ರಂದು ನಿಗದಿಯಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಸಮಾರಂಭವನ್ನು ಮುಂದೂಡಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಜಾಪ್ರಭುತ್ವ ಬಲಪಡಿಸುವ ಕೆಲಸವಾಗಿದ್ದು ಪ್ರತಿಯೊಬ್ಬ ನಾಗರಿಕರು ಪಾಲ್ಗೊಳ್ಳುವಂತೆ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾ ರಾಹುಲ್ ಕೀರ್ತಿ ಕೋರಿದ್ದಾರೆ. ಸ್ವೀಪ್ ಚಟುವಟಿಕೆ ಅಡಿ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ವಿವರ ಲಭ್ಯವಿರದಿದ್ದರೂ ವೈಯಕ್ತಿಕ ವಿವರ ಭರ್ತಿ ಮಾಡಿ ಎನ್ಯುಮರೇಷನ್ ಅರ್ಜಿಯನ್ನು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಲ್ಲಿಸಬಹುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 9,70,508 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಇಂದು ಆರಂಭವಾಗಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚಗಾರ್ ಕೊಪ್ಪಲಿನ ವಿಶೇಷ ಚೇತನ ಕ್ರೀಡಾಪಟು ಕೆಎಸ್ ಶಿಲ್ಪಾ F-57 ಶಾರ್ಟ್ಪಟ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಪದಕ ಗೆಲ್ಲುವ ಭರವಸೆ ಮೂಡಿಸಿರುವ ಶಿಲ್ಪಾ ಭಾರತದ 2 ಪ್ಯಾರಾ ಅಥ್ಲೀಟ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಕಲಬುರಗಿ ತಾಲೂಕು ಹಾಗರಗುಂಡಿಗಿ ಗ್ರಾಮದ ಪ್ರತೀಕ್ಷಾ ನಿಜಲಿಂಗಪ್ಪ ರಾವೂರ್ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ನೃತ್ಯ ಪ್ರದರ್ಶಿಸಲಿರುವ ದಿ ಘುಂಗ್ರೂ ರೆವಲ್ಯೂಷನ್ಸ್ 6 ಕಲಾವಿದರ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಪ್ರಸ್ತುತ ಇಂಗ್ಲೆಂಡ್ನಲ್ಲಿ ಉದ್ಯೋಗಿಯಾಗಿರುವ ಪ್ರತೀಕ್ಷಾ ಭರತನಾಟ್ಯವನ್ನು ಇಂದು ಪ್ರಸ್ತುತಪಡಿಸಲಿದ್ದಾರೆ. ಬಳ್ಳಾರಿ ತಾಲೂಕು ಯರಗುಡಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಜೋರಾದ ಮಳೆ, ಮಲೆನಾಡಿನಲ್ಲಿ ಸಾಧಾರಣ ಹಾಗೂ ಅರೆ ಮಲೆನಾಡು ಪ್ರದೇಶವಾದ ಬೆಳಗಾವಿಯಲ್ಲಿ ಉತ್ತಮ ಮಳೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ. ಶಿವಮೊಗ್ಗದಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಸೋನೆ ಮಳೆ. ನದಿಗಳ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆಯಾಗಿದ್ದು ಹಲವೆಡೆ ಇಂದೂ ಸಹ ಮಳೆ ಮುಂದುವರೆಯಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಕೇಳಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಕಾರ್ಯಕ್ರಮದ ಮೊದಲ ಅಂಗವಾಗಿ ಶರ್ಮಿಳಾ ರಮೇಶ್ ಇವರಿಂದ ಭಾವಗೀತೆ.
2: ರಚನಾಕಾರರು ಬಿಆರ್ ಲಕ್ಷ್ಮಣರಾವ್.

0: ನಾನು.
1: ಇನ್ನು ಮುಂದೆ ಸೋಮವಾರಪೇಟೆಯ ಗೀತಾಂಜಲಿ ಎನ್ಎಂ ಇವರಿಂದ ಕವನ ವಾಚನ.
0: ಕವನದ ಶೀರ್ಷಿಕೆ ಮುಟ್ಟು. ಮುಟ್ಟು ಮುಟ್ಟು ಮುಟ್ಟೆಂದೇಕೆ ಮುಟ್ಟದೆ ಅವಳಿಂದ ಅಂತರ ಕಾಯ್ದುಕೊಳ್ಳುವಿರಿ? ಮುಟ್ಟು ಮುಟ್ಟೆಂದೇಕೆ ಮುಟ್ಟದೆ ಅವಳನ್ನು ದೂರ ಇರಿಸುವಿರಿ? ಅವಳ ಅದೇ ಮುಟ್ಟಿನ ರಕ್ತ ಮಾಂಸಗಳ ಭಾಗವಾಗಿಯಲ್ಲವೇ ನೀವೆಲ್ಲರೂ ಈ ಜಗಕ್ಕೆ ಬಂದಿರುವಿರಿ? ಉದರ ದಹಿಸುವ ನೋವು ಸಹಿಸುತ್ತ ಹೆತ್ತಿರುವಳಲ್ಲವೇ ನಿಮ್ಮನ್ನು? ತನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಪೋಷಿಸಿ ಬದುಕಿಸಿರುವಳಲ್ಲವೇ ನಿಮ್ಮನ್ನು? ತನ್ನ ಜೀವ ಲೆಕ್ಕಿಸದೆ ಜನ್ಮ ನೀಡಿ ಕೊಟ್ಟಿರುವಳಲ್ಲವೇ ನಿಮಗೆ ಈ ಬದುಕನ್ನು? ಕೊನೆ ಉಸಿರಿರುವವರೆಗೂ ಗಂಡ ಮಕ್ಕಳ ಸುಖ ಸಂತೋಷಕ್ಕೆ ಪುಕ್ಕಟ್ಟೆ ದುಡಿಯುವ ಅವಳನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರೆಸುವುದೇನೂ ಬೇಡ. ಅಪಶಕುನವೆಂದು ಅಪವಾದ ಹೊರಿಸುವ ಮುನ್ನ ಕನಿಷ್ಠ ಮಾನವೀಯತೆಯಿಂದ ಒಮ್ಮೆ ಯೋಚಿಸಿ ನೋಡಿ. ಮುಟ್ಟು ಎಂದೂ ಅಪಶಕುನವಲ್ಲ. ಮೂಢನಂಬಿಕೆಯನ್ನು ಮೂಟೆ ಕಟ್ಟಿ ಅಜ್ಞಾನದ ಪೊರೆ ಕಳಚಿ ವಾಸ್ತವದ ನೆಲೆಗುಟ್ಟಿನಲ್ಲೊಮ್ಮೆ ಯೋಚಿಸಿ ನೋಡಿ. ಸೃಷ್ಟಿಗೆ ಕಾರಣವಾದ ಅವಳ ಮುಟ್ಟು ಎಂದೂ ಕೊಳಕಲ್ಲ, ಅನಿಷ್ಟವೂ ಅಲ್ಲ. ಸೃಷ್ಟಿಯ ವಿಸ್ಮಯಗಳನ್ನು ಹೊತ್ತಿರುವ ಭಂಡಾರ ಅವಳು, ಸೃಷ್ಟಿಯ ಇರುಹಿನ ರೂವಾರಿಯವಳು, ಸೃಷ್ಟಿಗೆ ಸಾಕ್ಷಿಯಾಗಿ ನಿಂತಿರುವ ಮಹೋನ್ನತ ಮಾತೆಯವಳು. ಅವಳ ಮುಟ್ಟೆ ಈ ಜಗದಿರುಹು, ಅವಳ ಮುಟ್ಟೆ ನಿನ್ನಿರುಹು, ಅವಳ ಆ ಮುಟ್ಟೆ ಸೃಷ್ಟಿ ಇರುಹು. ಮುಟ್ಟಲ್ಲಿ ಅವಳು

0: ಸಹಿಸುವ ಸಹಿಸಲಾರದ ನೋವಿಗಿಂತ ಈ ಕುರುಡು ಸಮಾಜ ಕೊಟ್ಟಿರುವ ಹಣೆಪಟ್ಟುಗಳ ನೋವಿಗೆ ಒಂದು ಪಟ್ಟು ತೂಕ ಹೆಚ್ಚು. ಕಷ್ಟ ನಷ್ಟಗಳ ಮೆಟ್ಟಿ ಮನುಕುಲವನ್ನು ಉಳಿಸಿ ಬೆಳೆಸಿ ಸೃಷ್ಟಿಗೇ ಜೀವೆ ಕೊಟ್ಟ ಸಂಜೀವಿನಿಗೆ ಅಪಶಕುನ, ಅಶುಭ, ಕೊಳಕೆಂದು ಕರೆವ ಈ ಕುರುಡು ಸಮಾಜಕ್ಕೆ ನಾ ಹೇಳುತ್ತಿರುವೆ, ಮುಟ್ಟು ಎಂದೂ ಅಪಶಕುನವಲ್ಲ, ಕೊಳಕೂ ಅಲ್ಲ, ಅಶುಭವೂ ಅಲ್ಲ. ಅದೊಂದು ಸೃಷ್ಟಿಯ ಸಹಜ ಪ್ರಕ್ರಿಯೆ. ಈ ಸತ್ಯವನ್ನರಿತು ಜ್ಞಾನದ ಕಣ್ತೆರೆದೊಮ್ಮೆ ನೋಡಿ ಪ್ರತಿ ಹೆಣ್ಣಿನ ಅಂತರಾಳದ ಆ ನೋವಿನ ಆರ್ತನಾದವನ್ನೊಮ್ಮೆ ಕೇಳಿ, ಆ ಆರ್ತನಾದವನ್ನೊಮ್ಮೆ ಕೇಳಿ.
1: ಇನ್ನು ಮುಂದೆ ದೀಪಿಕಾ ಸಂದೀಪ್ ಇವರಿಂದ ಲೇಖನ ತವರಿನ ಬಗ್ಗೆ.
2: ತವರುಮನೆ, ವಾಹ್! ಹೆಣ್ಣಿಗೆ ಈ ಜಗತ್ತಿನಲ್ಲಿ ಏನೇ ಸಿಕ್ಕಿದ್ರು ತವರು ಕೊಡುವ ಸಂತೋಷ ನೆಮ್ಮದಿಯೇ ಬೇರೆ. ಯಾವ ಸಂಪತ್ತು ನೀಡದ ಅನನ್ಯ ಅನುಭವ ಅದು. ತವರಿನ ದಾರಿಯಲ್ಲಿ ಹಳೆಯ ನೆನಪುಗಳನ್ನು ಸವಿಯುತ್ತಾ ಸಾಗುವ ಮಜಾನೇ ಬೇರೆ. ಅದೆಷ್ಟೇ ದುಃಖ ದುಮ್ಮಾನಗಳಿರಲಿ ಎಲ್ಲವನ್ನು ಮರೆತು ಒಂದಷ್ಟು ಸಮಯ ಕಳೆದು ಹೋಗಿಬಿಡ್ತೇವೆ. ಅಲ್ಲಿ ಬೀಸೋ ಗಾಳಿನೇ ಬೇರೆ ಏನೋ ಚೈತನ್ಯ ನೀಡುತ್ತೆ ದೇಹಕ್ಕೆ. ಹೌದು, ಹೃದಯದಿ ಭಾವನೆಗಳ ಝರಿಯೊಂದು ವೈಯಾರದಿಂದ ಹರಿದಂತೆ ನರ ನಾಡಿಗಳಲ್ಲಿ ಹೊಸ ಚೇತರಿಕೆಯ ಅನುಭವ. ನಮ್ಮವರು ಕಾಣುವವರೆಗೂ ತೀರದ ತವಕ. ಅಂದಹಾಗೆ ಈ ಭಾವನೆಗಳಿಗೆ ವಯಸ್ಸಿನ ಹಂಗಿಲ್ಲ. 18 ಹುಡುಗಿಯಿಂದ ಹಿಡಿದು ಹಣ್ಣು ಹಣ್ಣು ಮುದುಕಿಯೇ ಆದ್ರೂ ತವರಿಗೆ ಅವಳು ಮಗಳೇ. ನಮ್ಮೊಡಲಲ್ಲಿ ಅಡಗಿದ ಅದೆಷ್ಟೋ ಕಷ್ಟ ನೋವುಗಳಿಗೆ ತವರು ಮನೆ ಅನ್ನೋದು ಪರಿಹಾರವೂ ಆಗಿರುತ್ತೆ. ಬೆಳಕಿಗಿಂತಲೂ ವೇಗವಾಗಿ ಓಡುವ ಈ ಹೃದಯ ತವರು ಮನೆ ಎಂದ ಕೂಡಲೇ ನಾವು ನಿಂತ ಜಾಗದಿಂದಲೇ ಕಿಲೋಮೀಟರ್ ಗಟ್ಟಲೆ ದೂರವಿರುವ ತವರಿಗೊಂದು ಸುತ್ತು ಹಾಕಿ ಅಲ್ಲೊಮ್ಮೆ ಒಡನಾಡಿ ಬಂದಿರುತ್ತದೆ. ತವರು ಮನೆ ಹೆಣ್ಣಿಗೆ 1,000 ಸೈನಿಕರ ಬಲ ತಂದುಕೊಡುತ್ತದೆ. ಇಲ್ಲೊಂದು ವಿಪರ್ಯಾಸ ಏನಂದ್ರೆ, ಹಣ ಆಸ್ತಿ ಎನ್ನುವ ವಿಚಾರ ಬಂದಾಗ ಎಲ್ಲಾ ಭಾವನಾತ್ಮಕ ಸಂಬಂಧಗಳು ಕೂಡ ಒಡೆದು ಹೋಗುತ್ತದೆ. ಅದೆಷ್ಟು ಹೆಣ್ಣು ಮಕ್ಕಳು ತವರನ್ನು ಇದೇ ಕಾರಣಕ್ಕೆ ದೂರ ಮಾಡಿಕೊಂಡಿದ್ದಿದೆ. ಕಳೆದುಕೊಂಡ ಬಳಿಕ ಕೊರಗುವವರನ್ನೂ ಕಂಡಿದ್ದೇವೆ. ಅದೇನೇ ಆಗಿದ್ರೂ ಗಂಡನ ಮನೆಯಲ್ಲಿರುವ ಕೋಟಿ ಆಸ್ತಿಗಿಂತ ತವರಿಂದ ಸಿಗುವ ಬಾಗಿನ, ತವರಿನ ಹಿಡಿ ಪ್ರೀತಿಗೇನೆ ತೂಕ ಜಾಸ್ತಿ. ಇದಕ್ಕೆ ಯಾವ ಕುಲಧರ್ಮದ ಹಂಗಿಲ್ಲ. ತವರಲ್ಲಿ ಅದೆಷ್ಟು ಬಡತನದಲ್ಲಿ ಬೆಂದಿರಲಿ ನೆನಪಿನಲ್ಲಿ ಜಾರಿದಾಗ ಮಾತ್ರ ಹೃದಯ ಅರಳುತ್ತೆ. ನಾವೆಷ್ಟೇ ಕಷ್ಟದಲ್ಲಿದ್ರೂ ಕೂಡ ನಮ್ಮ ತವರು ಮನೆ ಸೊಂಪಾಗಿರಲಿ ಎನ್ನುವುದೇ ಹೆಣ್ಣು ಮಗಳ ಹಾರೈಕೆ. ಇದೀಗ ಗೋಣಿಕೊಪ್ಪದ ಜಯಲಕ್ಷ್ಮಿ ಎಂವಿ ಇವರಿಂದ ಸ್ವರಚಿತ ಕವನ
3: ಸಂಜೆ ಸೊಬಗು.

0: ಸೇವೆ.
1: ಈಗ ಮಡಿಕೇರಿಯ ಪುಷ್ಪ ಡಿಎಚ್ ಇವರಿಂದ ಕವನ ವಾಚನ.
2: ನನ್ನ ಕವನದ ಶೀರ್ಷಿಕೆ ಧಗೆಯ ಬೇಗೆ. ವರ್ಷದಿಂ ವರ್ಷಕ್ಕೆ ಹೆಚ್ಚುತ್ತಲಿದೆ ಬಿಸಿಲ ಬೇಗೆ ಕುದಿಯುತ್ತ, ತರುಲತೆಗಳ ಬುಡಕ್ಕೆ ಕೊಡಲಿ ಇಟ್ಟಿಹೆವು ಆಧುನಿಕತೆಯ ಅಪ್ಪುತ. ಕಾಂಕ್ರೀಟ್ ಕಾಡನ್ನು ಬೆಳೆಸಲೆಂದೇ ಹಸಿರಿನ ಮಾರಣ ಹೋಮ, ಕೈಗಾರೀಕರಣದ ಭೂತಕ್ಕೆ ಭುವಿ ಕಕ್ಕಿಗಳೆಲ್ಲ ವಿಷದ ಧೂಮ. ನೀರಿಲ್ಲದೆ ಬಾನಾಡಿ ಪಶುಗಳು ತತ್ತರಿಸಿವೆ, ಕಾಯುತ್ತಿದೆ ತೂಗುಗತ್ತಿ. ಜಲಮೂಲಗಳು ಬತ್ತಿ ಬೆವರನೇ ಬಿತ್ತಿ ಕಾದಿಯುವುದೆಲ್ಲರ ನೆತ್ತಿ. ಅಬ್ದೀಪನು ಮುನಿದಿಯನೇ, ಎಳೆಯನ್ನೇ ತೊರೆದಿಯನೇ ದುಃಖ ದುಮ್ಮಾನದಲ್ಲಿ. ತಪ್ಪುಗಳ ಮನ್ನಿಸುತ್ತ ಹೂಮಳೆಯ ತನಿಯರೇ ಬಾರೋ ನಮ್ಮನೀಗ ತಣಿಸುತ್ತಲಿ. ಮೋಹದ ಹಿಂದೆಯೇ ದುಃಖದ ಗಂಟು ಅರಿಯುತ ವಿನಾಶವ ತಡೆಗಟ್ಟಿ, ಪ್ರಕೃತಿಯೊಡಲನು ಪೊರೆದರೆ ನಾವು ಮುನಿಯನು ವರುಣನು ಜಗಜಟ್ಟಿ.
1: ಇನ್ನು ಮುಂದೆ ಶರ್ಮಿಳಾ ರಮೇಶ್ ಇವರಿಂದ ಭಾವಗೀತೆ.
3: ರಚನಾಕಾರರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ,

0: ಗೀತಾಂಜಲಿ ಎನ್ಎಂ ಇವರಿಂದ ಕವನ ವಾಚನ.
1: ಕವನದ ಶೀರ್ಷಿಕೆ ಮಾಸಿದ ನನ್ನವ್ವನ ಸೀರೆ. ಮಾಸಿತ್ತು ನನ್ನವ್ವನ ಸೀರೆ, ಸವೆದು ಮಾಸಿತ್ತು ನನ್ನವ್ವನ ಸೀರೆ. ಮದುವೆ ಮುಂಜಿ ಸಿನಿಮಾ ಎಂದು ಸುತ್ತಲೂ ಉಟ್ಟು ಮಾಸಿರಲಿಲ್ಲ, ಆದರೂ ಸವೆದು ಮಾಸಿತ್ತು ನನ್ನವ್ವನ ಸೀರೆ. ನನ್ನ ನಿದ್ರೆಗೆ ಜೋಕಾಲಿ ಕಟ್ಟಿ ಜಗ್ಗಿ ಜಗ್ಗಿ ಸವೆದಿತ್ತು. ನಾ ಆಟವಾಡಿ ಬಂದಾಗ ನನ್ನ ಬೆವರ ಒರೆಸಿ ಕೊಳಕಾಗಿ ಮಾಸಿತ್ತು. ನನ್ನಳುವಿನ ಕಣ್ಣೀರು ಸಿಂಬಳ ಒರೆಸಿ ಒರೆಸಿ ಸವೆದು ಮಾಸಿತ್ತು ನನ್ನವ್ವನ ಸೀರೆ. ಹಸಿವೆಂದು ಚೀರುತ್ತಾ ನಾ ಸೆರಗು ಹಿಡಿದು ಎಳೆದಾಗ ಹರಿದಿತ್ತು. ಹಾಲುಣಿಸುವಾಗ ದೃಷ್ಟಿ ತಾಗದಿರಲೆಂದು ನನಗೆ ಪರದೆಯಾಗಿ ಮರೆಯಾಗಿತ್ತು. ನಾ ಮಲಗಿದಾಗ ಚಳಿಯಾಗದಿರಲೆಂದು ಬೆಚ್ಚನೆಯ ಕೌದಿಯಾಗಿತ್ತು. ಸುರಿವ ಮಳೆ ಗಾಳಿಗೆ ನನಗೆ ಕೊಡೆಯಾಗಿ ಸವೆದು ಮಾಸಿತ್ತು ನನ್ನವ್ವನ ಸೀರೆ. ತನ್ನ ಕರುಳ ಕುಡಿಗಾಗಿ ಸರ್ವವನ್ನೂ ತ್ಯಾಗ ಮಾಡಿ ಹೊಸ ಅಂಗಿ ಕೊಡಿಸಲೆಂದು ಅದೇ ಹಳೆ ಸೀರೆಯಲ್ಲೇ ಉಳಿದು ಅಳಿದು ಬಿಟ್ಟಳಲ್ಲ ನನ್ನವ್ವ. ಅವಳೆಂದು ತನ್ನ ಖುಷಿಗಾಗಿ ಉಟ್ಟು ಸವೆಸಲಿಲ್ಲ, ಅವಳೆಂದು ತನ್ನ ಖುಷಿಗಾಗಿ ಉಟ್ಟು ಸವೆಸಲಿಲ್ಲ. ನಾ ಹುಟ್ಟಿ ಸವೆಸಿಬಿಟ್ಟೆ, ನಾ ಹುಟ್ಟಿ ಸವೆಸಿಬಿಟ್ಟೆ.
0: ಈಗ ವಿರಾಜಪೇಟೆಯ ರಜಿತಾ ಕಾರ್ಯಪ್ಪ ಇವರಿಂದ ಕವನ ವಾಚನ.
2: ಮೊದಲ ಕವನದ ಶೀರ್ಷಿಕೆ ಕನಸು ಮಾರಾಟಕ್ಕಿವೆ. ಕನಸುಗಳ ಮಾರುಕಟ್ಟೆಯಲ್ಲಿ ಕನಸುಗಳ ಮಾರಲು ಬಂದಿಹೇನು? ಇಲ್ಲಿ ತರಹೇವಾರಿ ಕನಸುಗಳು ಲಭ್ಯ, ಮಕ್ಕಳ ಲೋಕದಿಂದ ಕಿನ್ನರ ಲೋಕದವರೆಗೂ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ, ಯಾರಿಗೆ ಯಾವುದು ಬೇಕೋ ಆಯ್ದುಕೊಳ್ಳಿ. ಕೆಲವೊಂದು ಬಿಕರಿಯಾಗದೆ ಹಾಗೇ ಉಳಿದಿವೆ ಧೂಳಿಡಿದು. ರಂಗುರಂಗಿನ ಕನಸುಗಳು ಮಾತ್ರ ಚೌಕಾಸಿ ಇಲ್ಲದೆ ಮಾರಾಟವಾಗುತ್ತಿವೆ. ಸತ್ವವಿದ್ದು ತಳುಕು ಬಳುಕು ಇಲ್ಲದವು ಸುಮ್ಮನಿದ್ದು ಬಿಟ್ಟಿವೆ. ಲೋಕದ ರೀತಿ ರಿವಾಜು ಕಂಡು ಗ್ರಾಹಕರು ಕಡಿಮೆ ಎಂದಲ್ಲ, ಆಯ್ದುಕೊಳ್ಳುವವರು ಕಡಿಮೆ ಎಂದು. ಸ್ವರ್ಗದ ಆಸೆಯ ಕನಸುಗಳು ಬೇಗ ಬೇಗ ಖಾಲಿಯಾಗುತ್ತಿವೆ, ಯಾವುದೇ ರಿಯಾಯಿತಿ ಇಲ್ಲದೆ. ಹಾಗಿದ್ದರೆ ಹೇಳಿಬಿಡಿ, ನಿಮಗೆ ಯಾವುದು ಇಷ್ಟ ಅದೇ ಮಾರುವೆ ನಿಮ್ಮಿಷ್ಟದ ದರದಲ್ಲಿ. ಮುಂದಿನ ಕವಿತೆ ನೋವಿನ ಚೀತ್ಕಾರ. ಸುಕ್ಕುಗಟ್ಟಿದ ಮುಖ, ಬಾಗಿದ ಗೂನು ದೇಹವ ಹೊತ್ತು ಮಳೆ ಬಿಸಿಲೆನ್ನದೆ ಮಸೀದಿ ಮಂದಿರದ ಮುಂದೆ ಕೈಯೊಡ್ಡುತ್ತಿತ್ತು ಆ ಬಡಜೀವ. ಮನೆಯೊಳಗಿನ ಮುಖ ನೆರಿಗಟ್ಟಿದ ಒಡಲ ಕುಡಿಯ ದರ್ದು ಸಹಿಸಲಾಗದೆ ಅವಳಿಗೊಂದು ಬಾಳು ದೊರಕಿಸಲು ಪರದಾಡುತ್ತಿತ್ತು ಈ ಹಿರಿಜೀವ. ಬಂದವರು ಹೋದವರೆಲ್ಲ ಕೇಳಿದ್ದು ಒಂದೇ, ಎಷ್ಟು ಕಾಸಿ, ಎಷ್ಟು ಬಂಗಾರ? ಯಾರೊಬ್ಬರೂ ಕೇಳದೇ ಹೋದರೆ ಅವಳೆದೆಯೊಳಗಿನ ನೋವಿನ ಚೀತ್ಕಾರ? ಕಾಗದದ ಚೋರು ಚಿನ್ನದ ತಗಡಿಗಿರುವ ಬೆಲೆ ತನಗಿಲ್ಲವಲ್ಲ ಎಂದು ಕೊರಗಿದರೂ ಏನು ಪ್ರಯೋಜನ? ಬಡತನದ ಬೇಗೆಯೊಳು ಬೆಂದಿಹ ಜೀವಕ್ಕೆ ಎದೆಯೊಳಗಿನ ನೋವು ತಡೆಯಲು ಸಾಧ್ಯವಾಗದೆ? ತಲೆಗೆ ಕಟ್ಟಿದ ರುಮಾಲಿಂದ ಹಿಣುಕುತ್ತಿದ್ದ ಬೆಳ್ಳಿ ಕೂದಲು ಕೂಡ ಅಣಕಿಸಿದಂತಿತ್ತು. ಮನಸರಿತು ಕೈಹಿಡಿಯಲು ಯಾರಾದರೂ ಬರಲಾರರೇ ಎಂದು ಹಗಲು ರಾತ್ರಿ ಕೈಯೆತ್ತಿ ಬೇಡುತ್ತಿದ್ದವಳ ಕೆನ್ನಿಯ ಮೇಲೆ ಬಿಸಿ ಹನಿಯೊಂದು ಜಾರುತ್ತಿತ್ತು.
0: ಕಾರ್ಯಕ್ರಮದ ಕೊನೆಯಲ್ಲಿ ಶರ್ಮಿಳಾ ರಮೇಶ್ ಇವರಿಂದ ಭಾವಗೀತೆ.
3: ರಚನಾಕಾರರು KS ನರಸಿಂಹಸ್ವಾಮಿ.

0: ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಿರೂಪಣೆ ಮಾಡಿದ ನಾನು ದೀಪಿಕಾ ಸಂದೀಪ್ ಮತ್ತು
1: ನಾನು ಶರ್ಮಿಳಾ ರಮೇಶ್.
0: ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.
2: ಗೆಳತಿಯರೇ, ಇದುವರೆಗೆ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಮಯ 12:30 ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಐವಿಎಫ್ ಚಿಕಿತ್ಸಾ ವಿಧಾನ. ಈ ಕುರಿತು ಶಿವಮೊಗ್ಗದ ಸ್ತ್ರೀ ಆರ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್.
2: ಕೆಲವರೆ ಪ್ರತಿ ವರ್ಷ ಜುಲೈ 25ರಂದು ವಿಶ್ವ ಐವಿಎಫ್ ದಿನವೆಂದು ಆಚರಿಸಲಾಗುತ್ತೆ. ಈ ಐವಿಎಫ್ ಅನ್ನೋ ಪದವನ್ನು ಕೇಳಿದ ಕೂಡಲೇ ಸಾಕಷ್ಟು ಜನರಲ್ಲಿ ಗೊಂದಲ ಮೂಡುತ್ತೆ. ಹೀಗಂದ್ರೇನು, ನಿಜವಾಗಿಯೂ ಈ ಚಿಕಿತ್ಸೆಯಲ್ಲಿ ಏನನ್ನು ಮಾಡ್ತಾರೆ, ಹಾಗೆ ಇದು ಹೇಗೆ ಮಕ್ಕಳಾಗದ ಪೋಷಕರಿಗೆ ಉಪಯುಕ್ತ ಅಂತ, ಇದರ ಬಗ್ಗೆ ನಮಗೆ ಬೇಕಾದ ಎಲ್ಲಾ ಮಾಹಿತಿನ ಸ್ಪಷ್ಟವಾಗಿ ನೀಡಲು ನಮ್ಮೊಂದಿಗೆ ಇವತ್ತು ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರಿದ್ದಾರೆ. ಇವರ ಬಗ್ಗೆ ಹೇಳೋದಾದ್ರೆ, ಇವರು ಶಿವಮೊಗ್ಗದಲ್ಲಿ ತಮ್ಮದೇ ಆದ ಶ್ರೀ ಲಕ್ಷ್ಮಿ ನರ್ಸಿಂಗ್ ಹೋಮ್ನಲ್ಲಿ ಕಳೆದ 23 ವರ್ಷಗಳಿಂದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ಭಾರತೀಯ ವೈದ್ಯಕೀಯ ಸಂಘ ಹಾಗೂ ಫಾಕ್ಸಿಯ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೇ, ನಿಮ್ಗೆ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಆದ ಸ್ವಾಗತ.
3: ನಮಸ್ಕಾರ ಡಾಕ್ಟರ್ ಸುಶ್ರಾವ್ಯ.
2: ಡಾಕ್ಟರ್, ಈಗ ಎಲ್ಲಿ ಕೇಳಿದ್ರು ಈ ಐವಿಎಫ್ ವಿಧಾನ ಬಹಳ ಸಾಮಾನ್ಯವಾಗ್ಬಿಟ್ಟಿದೆ ಅಂತ ನಾವು ಹೇಳ್ಬೋದು. ಆದ್ರೆ ನಮ್ಗೆ ಈ ವಿಧಾನದ ಬಗ್ಗೆ ಅಷ್ಟು ಸ್ಪಷ್ಟವಾದ ಮಾಹಿತಿ ಇಲ್ಲದ ಕಾರಣ ನಮ್ಮ ಕೇಳುಗರಿಗೆ ಈ ಐವಿಎಫ್ ಚಿಕಿತ್ಸೆ ಅಂದ್ರೆ ಏನು, ಹಾಗೆ ಈ ಐವಿಎಫ್ ಚಿಕಿತ್ಸೆ ವಿಧಾನವನ್ನ ಯಾವಾಗ ಕಂಡು ಹಿಡಿದಿದ್ದು ಅಂತ ತಿಳಿಸ್ತೀರಾ?
3: ಐವಿಎಫ್ ಅಥವಾ ಇನ್ವಿಟ್ರೋ ಫರ್ಟಿಲೈಸೇಷನ್, ಹೀಗಂದ್ರೆ ಶರೀರದ ಹೊರಗೆ ಕೃತಕವಾಗಿ ಅಂಡಾಣು ಮತ್ತು ವೀರ್ಯಾಣುಗಳನ್ನು ಜೋಡಿಸಿ ಭ್ರೂಣವನ್ನು ತಯಾರಿಸಿ ನಂತರ ಗರ್ಭಧಾರಣೆ ಮಾಡಿಸುವ ಚಿಕಿತ್ಸೆ ಎಂದಾಗುತ್ತದೆ. ಈ ಚಿಕಿತ್ಸಾ ವಿಧಾನವನ್ನು ಪ್ರಣಶಿಶು ಚಿಕಿತ್ಸೆ ಅಥವಾ ಟೆಸ್ಟ್ಯೂಬ್ ಬೇಬಿ ಟ್ರೀಟ್ಮೆಂಟ್ ಅಂತ ಕೂಡ ನಾವು ಕರಿತೇವೆ. ಈ ಚಿಕಿತ್ಸಾ ವಿಧಾನ ವೈದ್ಯಕೀಯ ಕ್ಷೇತ್ರದ ಒಂದು ಅತ್ಯದ್ಭುತ ಆವಿಷ್ಕಾರಗಳಲ್ಲಿ ಒಂದು, ಮತ್ತು ಇಟ್ಸ್ ಅ ರೆವಲ್ಯೂಷನ್, ಅಂದ್ರೆ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಒಂದು ರೆವಲ್ಯೂಷನರಿ ಟ್ರೀಟ್ಮೆಂಟ್ ಅಂತ ಕೂಡ ಐವಿಎಫ್ ನ ನಾವು ಕರಿತೇವೆ. ಪ್ರಾಣಿಗಳಲ್ಲಿ ಕೃತಕ ಗರ್ಭಧಾರಣೆ 1870ರಲ್ಲೇ ಶುರುವಾಗಿತ್ತು. 1978 ಅಲ್ಲಿ ಪ್ರಪಂಚದ ಮೊತ್ತ ಮೊದಲ ಪ್ರಣಾಳ ಶಿಶು ಲೂಯಿ ಬ್ರೌನ್ ಎನ್ನುವ ಹೆಣ್ಣು ಮಗು ಇಂಗ್ಲೆಂಡ್ ನಲ್ಲಿ ಜುಲೈ 25ರಂದು ಜನಿಸಿದಳು.

0: ಹಾಗಾಗಿ ಜುಲೈ 25ನ್ನ ನಾವು ವರ್ಲ್ಡ್ ಐವಿಎಫ್ ಡೇ ಎಂದು ಸೆಲೆಬ್ರೇಟ್ ಮಾಡ್ತೀವಿ. ವೈದ್ಯರಾದ ರಾಬರ್ಟ್ ಎಡ್ವರ್ಡ್ಸ್, ಪ್ಯಾಟ್ರಿಕ್ ಸ್ಟೇಫೆ ಮತ್ತು ಜಾನ್ ಪುರಡೆ ಅವರು ಈ ಒಂದು ಅಚ್ಚರಿಯ ಆವಿಷ್ಕಾರದಲ್ಲಿ ಮೊದಲ ಬಾರಿಗೆ ಜಯ ಸಾಧಿಸಿದರು. ಬಹಳಷ್ಟು ಜನ ಸಂಶೋಧನೆ ನಡೆಸಿದ್ದಾರೆ, ಇವ್ರ ಮೂಲಕ ನಾವು ಕ್ರೆಡಿಟ್ ಕೊಡ್ತೇವೆ. ಮತ್ತು ಲೂಯಿ ಬ್ರೌನ್ಗೆ ಆಶ್ಚರ್ಯ ಅಂದ್ರೆ ನಂತರದ ಒಂದು 5-6 ವರ್ಷಗಳಲ್ಲಿ ಅವಳಿಗೆ ಒಬ್ಳು ತಂಗಿ ಕೂಡ ನಟಾಲಿ ಅನ್ನೋಳು ಕೂಡ ಐವಿಎಫ್ ಮುಖಾಂತರ ಜನಿಸಿದಳು. ಇವಳು ಇವತ್ತಿಗೂ ಕೂಡ ಆರೋಗ್ಯವಾಗಿ ಇದ್ದಾಳೆ.
1: ಆಯ್ತು ಡಾಕ್ಟರ್, ನಮ್ಮ ಭಾರತದಲ್ಲಿ ಈ ಐವಿಎಫ್ ಚಿಕಿತ್ಸೆಯ ಆರಂಭ ಯಾವಾಗ ಆಗಿದ್ದು, ಹಾಗೆ ಇದ್ರ ಹಿಂದಿನ ಅಂಕಿಅಂಶಗಳು ಹೇಗಿದೆ ನಮ್ಮ ದೇಶದಲ್ಲಿ?
0: ಭಾರತದಲ್ಲಿ ಪ್ರಪಂಚದ 2ನೇ ಐವಿಎಫ್ ಜನಿಸಿತು ಅಂದ್ರೆ ನಾವೆಲ್ಲ ಸಂತೋಷ ಪಡಬೇಕು. ಅದು ಹೇಗಂದ್ರೆ 1978 ಅಲ್ಲಿ ಯಾವಾಗ ಇಂಗ್ಲೆಂಡ್ ನಲ್ಲಿ ಐವಿಎಫ್ ಮಗು ಜನನವಾಯಿತು, ಅಲ್ಲಿಂದ ಕೇವಲ 67 ದಿನಗಳ ಅಂತರದಲ್ಲಿ ದುರ್ಗಾ ಅಥವಾ ಕನುಪ್ರಿಯ ಅಗರ್ವಾಲ್ ಎಂಬ ಹೆಣ್ಣು ಮಗು ಐವಿಎಫ್ ಮುಖಾಂತರ ಭಾರತದಲ್ಲಿ ಜನಿಸಿದಳು. ಡಾಕ್ಟರ್ ಸುಭಾಷ್ ಮುಖರ್ಜಿ ಎಂಬ ವೈದ್ಯರು ವೆಸ್ಟ್ ಬೆಂಗಾಲ್ನ ಕಲ್ಕತ್ತಾದಲ್ಲಿ ನಡೆಸಿದ ಅವರ ಸಂಶೋಧನೆಗಳ ಫಲವಾಗಿ ದುರ್ಗಾ ಜನನವಾಗ್ತಾಳೆ. ಆದರೆ ಇದರ ದೌರ್ಭಾಗ್ಯವೆಂದ್ರೆ ಈ ವೈದ್ಯರು ಸರ್ಕಾರಕ್ಕೆ ತಮ್ಮ ಸಂಶೋಧನಾ ಲೇಖನವನ್ನು ಅಂತಾರಾಷ್ಟ್ರೀಯವಾಗಿ ಮಂಡಿಸಲು ಕೋರಿಕೆ ಇಡ್ತಾರೆ. ಆಗಿನ ಸರ್ಕಾರವು ಅವರನ್ನು ನಂಬೋದಿಲ್ಲ, ಇನ್ನು ಅವರ ಸಂಶೋಧನೆಯನ್ನು ಸಂಶಯಾತ್ಮಕವಾಗಿ ನೋಡ್ತಾರೆ. ಹಾಗೂ 1981ರಲ್ಲಿ ಒಂದು ದುರ್ಘಟನೆ ಆಗುತ್ತದೆ. ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯ ಅವರು ತಮ್ಮ ಯಾವುದೇ ಸಂಶೋಧನೆಗೆ ಮನ್ನಣೆ ಸಿಗಲಿಲ್ಲ ಅನ್ನುವ ನೋವಿಗೆ ನೇಣಿಗೆ ಶರಣಾಗ್ಬಿಡ್ತಾರೆ. ಈ ದುರಂತವನ್ನು ಏಕ್ ಡಾಕ್ಟರ್ ಕಿ ಮೌತ್ ಅಥವಾ ಡೆತ್ ಆಫ್ ಎ ಡಾಕ್ಟರ್ ಎಂಬ ಮೂವಿನಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಅಲ್ಲಿಂದ ಮುಂದುವರೆದಂತೆ ಸಂಶೋಧನೆಗಳು ಐಸಿಎಂಆರ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನ ವಿಜ್ಞಾನಿಗಳು ಇವರದೇ ಪ್ರಬಂಧಗಳನ್ನು ಮತ್ತೆ ಕೂಲಂಕಷವಾಗಿ ಪರೀಕ್ಷಿಸಿ ಅಧ್ಯಯನ ಮಾಡಿ ಇವರಿಗೆ ಮನ್ನಣೆ ತಂದುಕೊಡುತ್ತಾರೆ. ಇವತ್ತು ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯ ಅವರನ್ನು ಭಾರತದ ಐವಿಎಫ್ ಪಿತಾಮಹ ಅಥವಾ ಫಾದರ್ ಆಫ್ ಐವಿಎಫ್ ಇನ್ ಇಂಡಿಯಾ ಎಂದು ನಾವು ಗೌರವಿಸುತ್ತೇವೆ. ಇನ್ನು ಅಂಕಿ ಅಂಗಗಳಿಗೆ ಬಂದರೆ ಇಂದು ಪ್ರತಿ ವರ್ಷ 2.5-3 ಲಕ್ಷ ಐವಿಎಫ್ ಸೈಕಲ್ಸ್ ನಡೆಯುತ್ತದೆ ವರ್ಷದಲ್ಲಿ, ಮತ್ತು ಅವಶ್ಯಕತೆ ಇದಕ್ಕಿಂತ ಹೆಚ್ಚಾಗಿದೆ. ಹಾಗೂ ಇನ್ನು ಅಂಕಿಅಂಶಗಳ ಮುಂಚೂಣಿಯಲ್ಲಿ ಚೀನಾ ಮತ್ತು ಅಮೆರಿಕ ಕೂಡ ಇದೆ. ಸೊ ಐವಿಎಫ್ ಇಸ್ ಅ ಫೇಮಸ್ ಟ್ರೀಟ್ಮೆಂಟ್.
1: ಸರಿ ಡಾಕ್ಟರ್ ವಿಜಯಲಕ್ಷ್ಮಿ, ಈಗ ಬಂಜೆತನ ಅಂತ ಯಾವ ವೈದ್ಯಕೀಯ ಸಂದರ್ಭದಲ್ಲಿ ಕರಿತೀವಿ, ಹಾಗೆ ಎಷ್ಟು ದಂಪತಿಗಳಿಗೆ ಈ ಸಸ್ಯ ಕಾಡುತ್ತೆ, ಇದರ ಬಗ್ಗೆ ಹೇಳಿ.
0: ಬಂಜೆತನ ಇನ್ಫರ್ಟಿಲಿಟಿ ಅಂದ್ರೆ ದಂಪತಿಗಳು ಮದುವೆಯಾದ 1 ವರ್ಷಗಳು ಸಹಜವಾಗಿ ಯಾವುದೇ ಗರ್ಭ ನಿರೋಧಕಗಳನ್ನು ಬಳಸದೆ ಸಂಭೋಗ ಮಾಡಿದ ನಂತರದಲ್ಲೂ ಗರ್ಭಧಾರಣೆ ಸಾಧ್ಯವಾಗದೇ ಇರುವುದನ್ನ ಬಂಜೆತನ ಅಂತ ಕರಿತೇವೆ. ಮದುವೆಯಾದ 1 ವರ್ಷಗಳಲ್ಲಿ ಇದು ಶೇಕಡ 12-15% ದಂಪತಿಗಳನ್ನು ಕಾಡುತ್ತದೆ. 2 ವರ್ಷಗಳ ಅವಧಿಯಲ್ಲಿ ವೇಟ್ ಮಾಡಿದ್ರೆ, ಮದುವೆಯಾಗಿ 2 ವರ್ಷ ಕಾದಾಗ ಈ ಅಂಕಿಗಳು 10%ಗೆ ಇಳಿಯುವ ಸಾಧ್ಯತೆ ಇರುತ್ತದೆ. ಇನ್ನು ಮಹಿಳೆ ಅಥವಾ ಪುರುಷರ ಸಮಸ್ಯೆಗಳಿಂದ ಎಷ್ಟು ಮಟ್ಟಿಗೆ ಬಂಜೆತನ ಕಾಡುತ್ತೆ ಅಂತ ಆದಾಗ ಶೇಕಡ 40-50%ನಲ್ಲಿ ಮಹಿಳೆಯರಲ್ಲಿ ಆರೋಗ್ಯ ಸಮಸ್ಯೆಗಳಿರುತ್ತೆ, ಇನ್ನು 40-50%ನಲ್ಲಿ ಪುರುಷರಲ್ಲಿ ಈ ಬಂಜೆತನಕ್ಕೆ ಕಾರಣವಾಗುವಂತಹ ಅಂಶಗಳು ಇರುತ್ತೆ. ಕಂಬೈನ್ಡ್ ಫ್ಯಾಕ್ಟರ್ ಅಂತೀವಿ, ಅಂದ್ರೆ ಇಬ್ರು ದಂಪತಿಗಳನ್ನು ಸೇರಿಸಿ ನೋಡಿದಾಗ ಕೆಲವರಲ್ಲಿ 10-20% ದಂಪತಿಗಳಲ್ಲಿ ಇಬ್ಬರಲ್ಲೂ ಕೂಡ ಆರೋಗ್ಯ ಸಮಸ್ಯೆ ಇದ್ದು ಅದರಿಂದ ಈ ಬಂಜೆತನ ಬರುವ ಸಾಧ್ಯತೆಗಳು ಕೂಡ ಇರುತ್ತದೆ.
1: ಹಾಗಿದ್ದಲ್ಲಿ ಡಾಕ್ಟರ್, ಈ ಐವಿಎಫ್ ಅನ್ನೋದು ಬಂಜೆತನಕ್ಕೆ ಯಾವ ಹಂತದಲ್ಲಿನ ಚಿಕಿತ್ಸೆ ಅಥವಾ ಪ್ರಾಥಮಿಕ ಹಂತದಲ್ಲೇ ಈ ಚಿಕಿತ್ಸೆ ನೀಡ್ತಾರಾ ಅಥವಾ ಹೇಗೆ?
0: ಐವಿಎಫ್ ಬಂಜೆತನಕ್ಕೆ ಕಟ್ಟಕಡೆ ಚಿಕಿತ್ಸಾ ವಿಧಾನ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಅಥವಾ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲೇ ಹೇಳದ ಹಾಗೆ ಬಂಜೆತನ ಎನ್ನುವುದು 2 ವರ್ಷದ ದಾಂಪತ್ಯದ ಅವಧಿಯಲ್ಲಿ ಶೇಕಡ 10% ಇಳಿಯೋ ಸಾಧ್ಯತೆ ಇರುತ್ತದೆ. ಮತ್ತು ಹಲವಾರು ಕಾರಣಗಳಿದೆ ಬಂಜೆತನಕ್ಕೆ, ಕೆಲವು ಸರಳವಾದ ಕಾರಣಗಳೇ, ಕೆಲವು ಕ್ಲಿಷ್ಟಕರವಾದ ಕಾರಣಗಳಿದೆ. ಮೊದಲನೇದಾಗಿ ಮತ್ತು ಸಾಮಾನ್ಯವಾಗಿ ಹೇಳುವುದಾದ್ರೆ ಓವ್ಯುಲೇಷನ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ಅಂದ್ರೆ ಅಂಡಾಣುಗಳ ಉತ್ಪತ್ತಿ ಮತ್ತು ಅಂಡಾಣುಗಳ ಬಿಡುಗಡೆಯ ಸಮಸ್ಯೆ, ಮತ್ತೆ ಪಾಲಿಸಿಸ್ ಓವರೀಸ್ ಅಂತ ಎಂಬ ಸಮಸ್ಯೆ ಇರುತ್ತದೆ. ಇದಕ್ಕೆ ಆರೋಗ್ಯಕರ ತೂಕದ ಕಡೆ ಗಮನ ಕೊಡುವುದು, ಓವ್ಯುಲೇಷನ್ ಇಂಡಕ್ಷನ್ ನಡೆಸುವುದು, ಓವ್ಯುಲೇಷನ್ ಸ್ಕ್ಯಾನಿಂಗ್, ಟೈಮ್ ಇಂಟರ್ ಕೋರ್ಸ್ ಅಂದ್ರೆ ಅಂಡಾಣು ಬಿಡುಗಡೆಯಾಗುವ ಸಮಯದಲ್ಲಿ ಸಂಭೋಗ ನಡೆಸುವಂತೆ ದಂಪತಿಗಳಿಗೆ ಸೂಚನೆ ನೀಡುವುದು, ಈ ತರದ ಸರಳ ಚಿಕಿತ್ಸೆಯಲ್ಲೇ ಕೂಡ ಗರ್ಭಧಾರಣೆ ಆಗುವ ಸಾಧ್ಯತೆ ಇರುತ್ತದೆ. ಇನ್ನು 2ನೇ ಕಾರಣ ವೀರಾಣುಗಳ ಸಂಖ್ಯೆ ಅಥವಾ ಚಲನೆಯಲ್ಲಿ ಇದು ಪುರುಷರಲ್ಲಿ ಕಾಣುವ ಸಮಸ್ಯೆ. ಇದಕ್ಕೆ ಪುರುಷ ಜನನಾಂಗಗಳ ಪರೀಕ್ಷೆ, ಹಾರ್ಮೋನ್ನ ಟೆಸ್ಟಿಂಗ್, ವಿಟಮಿನ್ಸ್, ಆಂಟಿ ಆಕ್ಸಿಡೆಂಟ್ ಎಂಬ ಔಷಧೋಪಚಾರಗಳ ಪೂರೈಕೆ, ಹಾಗೂ ಹಾನಿಕಾರಕ ಅಭ್ಯಾಸಗಳಾದ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ನ ಸೇವನೆಯಲ್ಲಿ ನಿಯಂತ್ರಣ ಅಥವಾ ಅದನ್ನು ನಿಲ್ಲಿಸುವುದರಿಂದ ಕೂಡ ಅವರಿಗೆ ಗರ್ಭಧಾರಣೆ ಆಗುವಂತಹ ಅವಕಾಶಗಳು ಹೆಚ್ಚಾಗುತ್ತದೆ. ಇನ್ನು ಗರ್ಭಕೋಶದಲ್ಲಿ ಗಂಟು, ಫೈಬ್ರಾಯ್ಡ್ಸ್ ಅಂತ ಹೇಳಿ ಅಥವಾ ಎಂಡೋಮೆಟ್ರಿಯಂ ಅಂದ್ರೆ ಗರ್ಭಕೋಶದ ಒಳಪದರದಲ್ಲಿ ಪಾಲಿಪ್ ಆಗೋದು ಅಥವಾ ಗರ್ಭಕೋಶದ ಒಳಪದರ ಬಹಳ ತೆಳುವಾಗೋದು, ಆತರ ಸಮಸ್ಯೆಗಳಿಗೆ ಕೂಡ ಸರಳವಾದ ಚಿಕಿತ್ಸೆಯಿಂದನೇ ಹೆಚ್ಚಿನ ಸಂದರ್ಭಗಳಲ್ಲಿ ಗರ್ಭಧಾರಣೆ ಸಾಧ್ಯವಾಗುತ್ತದೆ. ಹಾಗಾಗಿ ಮೊದಲು ಫ್ಯಾಮಿಲಿ ವೈದ್ಯರು ಅಂದ್ರೆ ಯಾರು ಮನೆಯಲ್ಲಿ ಪರಿಚಯ ಇರುವಂತಹ ಆಬ್ಸ್ಟ್ರಿಷಿಯನ್, ಗೈನೋಕಾಲಜಿಸ್ಟ್ ಅನ್ನು ಒಮ್ಮೆ ಭೇಟಿ ಆಗ್ಬೇಕಾಗತ್ತೆ. ಕೆಲವೊಮ್ಮೆ ತುಂಬಾ ಸಿಂಪಲ್ ಇರುತ್ತದೆ. ಡಾಕ್ಟರ್ ಶ್ರಾವ್ಯ, ನನ್ನ ಹತ್ರನೇ ಬಂದ ಒಂದು ಕೇಸ್ ಇದು, 5 ವರ್ಷ ಆಗಿತ್ತು ಮದುವೆ ಆಗಿ, ಎಲ್ಲಾ ಕಡೆ ಅವರು ಕನ್ಸಲ್ಟ್ ಮಾಡಿ ಬಂದಿದ್ದಾರೆ, ಆದ್ರೆ ಅವರಿಗೆ ಸಂಭೋಗದ ಬಗ್ಗೆನೇ ಕರೆಕ್ಟ್ ಆಗಿ ತಿಳುವಳಿಕೆ ಇರಲಿಲ್ಲ. ದೇರ್ ಮ್ಯಾರೇಜ್ ವಾಸ್ ನಾಟ್ ಕನ್ಸ್ಯೂಮ್ಡ್ ಈವನ್ ಆಫ್ಟರ್ 5 ಇಯರ್ಸ್. ನಾನು ಎಕ್ಸಾಮಿನ್ ಮಾಡಿದಾಗ ನಂಗೆ ಗೊತ್ತಾಯ್ತು ಅವರಿಗೆ

0: ಸಂಭೋಗ ಪ್ರಕ್ರಿಯೆ ಬಗ್ಗೆ ಕರೆಕ್ಟ್ ಆಗಿ ತಿಳುವಳಿಕೆ ಇರಲಿಲ್ಲ. ತಿಳುವಳಿಕೆ ಕೊಟ್ಟ ನಂತರದ ಒಂದು 2 ವರ್ಷದಲ್ಲಿ ಅವರಿಗೆ 2 ಮಕ್ಕಳು ಜನನವಾಯಿತು. ಹಾಗಾಗಿ ಒಮ್ಮೆ ಆಪ್ತ ಸಮಾಲೋಚನೆ ಬೇಕಾಗುತ್ತೆ. ಎಲ್ಲದಕ್ಕೂ ನಾವು IVF ಹೋಗ್ತೀವಿ ಅನ್ನೋಂಥದ್ದು ಏನು ಇರಲ್ಲ. IVF ಚಿಕಿತ್ಸೆ ಯಾವಾಗ ಬೇಕಾಗುತ್ತೆ ಅಂದ್ರೆ ಕ್ಲಿಷ್ಟಕರವಾದ ಬಂಜೆತನದ ಸಮಯ, ಕಾಂಪ್ಲಿಕೇಟೆಡ್ ಕೇಸಸ್ ಅಲ್ಲಿ IVF ಒಂದು ಇಟ್ಸ್ ಎ ಬೂನ್, ಅಥವಾ ಇದನ್ನು ವರದಾನ ಅಂತ ಹೇಳಬಹುದು.
1: ಡಾಕ್ಟರ್, ಈಗ IUI ಅನ್ನೋ ವಿಧಾನದ ಬಗ್ಗೆ ಕೂಡ ನಾವು ಕೇಳಿದೀವಿ. IUI ಮತ್ತೆ IVF ಎರಡು ವಿಧಾನಗಳಲ್ಲಿ ಏನ್ ವ್ಯತ್ಯಾಸ ಇದೆ?
0: IUI ಅನ್ನುವುದು ಒಂದು ಪ್ರಾಥಮಿಕ ಹಂತ ಅಥವಾ ಫಸ್ಟ್ ಸ್ಟೇಜ್ ಆಫ್ ಕಾಂಪ್ಲಿಕೇಟೆಡ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್. ಈಗ ಸಿಂಪಲ್ ಔಷಧೋಪಚಾರಗಳಲ್ಲಿ ಆಗದಿದ್ದಾಗ ಮತ್ತು ಪುರರಲ್ಲಿ ನಮಗೆ ಒಂದು 15-20 ಲಕ್ಷ ವೀರ್ಯಾಣುಗಳು ಬೇಕಾಗುತ್ತೆ. ಆ ಸಂಖ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ, ಒಂದು 7-8 ಲಕ್ಷಕ್ಕೆ ಡ್ರಾಪ್ ಇರುತ್ತೆ. ಬೇರೆ ತರದಲ್ಲಿ ಅವರು ಆರೋಗ್ಯವಾಗಿದ್ದಾಗ ಹೆಲ್ದಿ ಸ್ಪರ್ಮ್ಸ್, ನಾವು ಆರೋಗ್ಯಕರ ಸ್ಪರ್ಮ್ಸ್ ಇರುತ್ತೆ ಅಥವಾ ವೀರ್ಯಾಣುಗಳಿರುತ್ತೆ, ಅದನ್ನ ಮಾತ್ರ ಶೇಖರಣೆ ಮಾಡಿ ಅದನ್ನ ಒಂದು ಸಣ್ಣ ಪಿಪೆಟ್ ಅಥವಾ ನಳಿಕೆಯಲ್ಲಿ ತೆಗೆದುಕೊಂಡು ಗರ್ಭಾಶಯದ ಒಳಗೆ ನಾವು ಅದನ್ನ ವೀರ್ಯಾಣುಗಳನ್ನ ಯೂಸ್ ಮಾಡ್ತೀವಿ, ಅಲ್ಲಿ ಬಿಡುಗಡೆ ಮಾಡ್ತೀವಿ. ಆ ವೀರ್ಯಾಣುಗಳು ನ್ಯಾಚುರಲ್ ಆಗಿ ಅಂದ್ರೆ ತಮ್ಮದೇ ಶಕ್ತಿಯ ಮುಖಾಂತರ ಫೆಲೋಪಿಯನ್ ಟ್ಯೂಬ್ ಅಂದ್ರೆ ಗರ್ಭನಾಳದೊಳಗೆ ಸೇರಿ ಅಲ್ಲಿರುವ ಅಂಡಾಣುವನ್ನು ಕೂಡಿ ಆಗುವ ಗರ್ಭಿಣಿಯ ಪ್ರಕ್ರಿಯೆ. ಇದು ಆಲ್ಮೋಸ್ಟ್ ಇಟ್ ಇಸ್ ಲೈಕ್ ನ್ಯಾಚುರಲ್ ಪ್ರೆಗ್ನೆನ್ಸಿ ಅಸಿಸ್ಟೆಡ್ ಅಂತ ಹೇಳ್ಬೋದು. ಇದರಲ್ಲಿ IUI ನಲ್ಲಿ ಖರ್ಚು ಕೂಡ ಕಡಿಮೆ, ಅವರಿಗೆ ದಂಪತಿಗಳಿಗೆ ಒಂದು ಸಮಾಧಾನ ಇರುತ್ತೆ, ನ್ಯಾಚುರಲ್ ಆಗಿ ಕನ್ಸೀವ್ ಆಗುತ್ತೆ ಅಂತ. ಆದ್ರೆ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿನಲ್ಲಿ ಇದರಲ್ಲಿ ರಿಸಲ್ಟ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ.
1: ಡಾಕ್ಟರ್, ಹಾಗಿದ್ದಲ್ಲಿ ಈ IVF ಚಿಕಿತ್ಸೆಯಲ್ಲಿ ಏನೇನ್ ಮಾಡ್ತೀರಾ ಅಂತ ಹಂತ ಹಂತವಾಗಿ ತಿಳಿಸ್ತೀರಾ?
0: ಮೊದಲನೇ ಹಂತ, ಯಾವುದೇ ಚಿಕಿತ್ಸೆ ಶುರುವಾದಾಗ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಒಂದು ಆಪ್ತ ಸಮಾಲೋಚನೆ ಆಗ್ಲೇಬೇಕು. ಯಾರು IVF ಅಥವಾ ಬಂಜೆತನದಿಂದ ಬಳುತ್ತಿರುವ ದಂಪತಿಗಳು ಮೊದಲನೇ ಬಾರಿಗೆ ವೈದ್ಯರನ್ನು ಭೇಟಿಯಾದ ಅವರ ಜನರಲ್ ಆರೋಗ್ಯ ತಪಾಸಣೆ ಅಂದ್ರೆ ಸಾಮಾನ್ಯ ಆರೋಗ್ಯ ತಪಾಸಣೆ ನಡೆಯುತ್ತದೆ. BMI ಅವರ ಬಾಡಿ ಮಾಸ್ ಇಂಡೆಕ್ಸ್ ಮತ್ತು ಕೆಲವು ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತೀವಿ, HIV, HBsAg, HCV ಎಂಬ ತಪಾಸಣೆಗಳನ್ನ ಮಾಡ್ತಾರೆ. ಹಾರ್ಮೋನ್ ಟೆಸ್ಟ್ಗಳಾಗತ್ತೆ. ಮಹಿಳೆಯರಲ್ಲಿ AMH ಅಂದ್ರೆ ಅವಳ ಅಂಡಾಶಯದ ಕೆಪಾಸಿಟಿ ಎಷ್ಟಿದೆ, ಅವಳ ಅಂಡಾಣುಗಳ ಹೆಲ್ತ್ ಎಷ್ಟಿದೆ ಅನ್ನೋದನ್ನ ಅಸೆಸ್ ಮಾಡ್ಲಿಕ್ಕಾಗತ್ತೆ. ಗರ್ಭಕೋಶದ ಸ್ಕ್ಯಾನಿಂಗ್ ಪರೀಕ್ಷೆ ಮತ್ತು ಪುರುಷರಲ್ಲಿ ವೀರಾಣುಗಳ ಸಂಖ್ಯೆ, ಅವುಗಳ ಚಲನೆ, ಕ್ವಾಲಿಟಿ, ಅವುಗಳ ಫಲವತ್ತತೆಯ ಪರೀಕ್ಷೆಗಳು ಕೂಡ ನಡೆಯುತ್ತದೆ. ನಂತರದಲ್ಲಿ ಅವರಿಗೆ ಒಂದು ವಿಟಮಿನ್ D, ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ ಕೊಡಲಾಗುತ್ತದೆ. ಅಂದ್ರೆ ಅವರ ಸ್ಟ್ರೆಸ್ ಲೆವೆಲ್ ನ ಅಸೆಸ್ ಮಾಡಿ ಮೆಂಟಲಿ ಫಿಸಿಕಲಿ ಅವರನ್ನ ಒಂದು IVF ಸೈಕಲ್ ಗೆ ತಯಾರು ಮಾಡಲಾಗುತ್ತದೆ. ಮತ್ತು ಕ್ಲಿಷ್ಟಕರವಾದ ಕಂಡೀಷನ್ ಇದ್ರೆ, ಮೊದಲೇ ಹೇಳ್ದಂಗೆ IVF ಗೆ ದಂಪತಿಗಳಲ್ಲಿ ಕೆಲವೇ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇರುತ್ತದೆ, ಅದಕ್ಕೋಸ್ಕರ ಹಿಸ್ಟ್ರೋಸ್ಕೋಪಿ ಅಂತೀವಿ, ಗರ್ಭಕೋಶದ ಒಳಗಡೆ ಟೆಸ್ಟ್ ಮಾಡೋದು, ಮತ್ತು ಲ್ಯಾಪ್ರೋಸ್ಕೋಪಿ, ಕೀ ಹೋಲ್ ಸರ್ಜರಿ, ಆತರ ಕೆಲವು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆಯು ಕೂಡ ಕೆಲವು ದಂಪತಿಗಳಿಗೆ ಬೇಕಾಗುತ್ತದೆ. ಇದನ್ನು ಚರ್ಚಿಸಿ ಆಪ್ತ ಸಮಾಲೋಚನೆಯಲ್ಲಿ ನಿರ್ಧರಿಸಿ ಈ ಮೊದಲ ಹಂತದ ಒಂದು ಎವ್ಯಾಲ್ಯೇಷನ್ ಅಥವಾ ಅವರ ಆರೋಗ್ಯ ತಪಾಸಣೆ ನಡೆದ ನಂತರದಲ್ಲಿ ಅನಿವಾರ್ಯತೆ ಆಗಿದ್ದಲ್ಲಿ IVF ಚಿಕಿತ್ಸೆಯನ್ನು ದಂಪತಿಗೆ ಆಫರ್ ಮಾಡಲಾಗುತ್ತದೆ, ಅವರಿಗೆ ಆ ಚಿಕಿತ್ಸೆ ಬೇಕು ಅಂತ ಶುರು ಮಾಡಲಾಗುತ್ತದೆ. ಮೊದಲ ಹಂತದಲ್ಲಿ ಅಂಡಾಣುಗಳ ಉತ್ಪತ್ತಿಯ ಚಿಕಿತ್ಸೆ ಮತ್ತು ಗರ್ಭಕೋಶದ ಒಳಪದರದ ಫಲವತ್ತತೆ ಹೆಚ್ಚಿಸುವಂತ ಔಷಧೋಪಚಾರಗಳು ನಡೆಯುತ್ತದೆ. ಇಂಜೆಕ್ಷನ್ಸ್ ಕೊಡಲಾಗುತ್ತದೆ, ಔಷಧಿಗಳನ್ನು ಶುರು ಮಾಡಿ ಅಂಡಾಣುಗಳ ಸಂಖ್ಯೆ ಜಾಸ್ತಿ ಆಗುವಂತ ಮತ್ತು ಅದಕ್ಕೆ ಸರಿಯಾಗಿ ಗರ್ಭಕೋಶದ ಒಳಪದರ ಅಂದ್ರೆ ಎಂಡೋಮೆಟ್ರಿಯಂ ಅಂತ ಏನ್ ಹೇಳ್ತೀವಿ ಅದರ ಫಲವತ್ತತೆ ಇಂಪ್ರೂವ್ ಆಗೋ ತರ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. TVS ಅಂತೀವಿ, ಟ್ರಾನ್ಸ್ವೆಜನಲ್ ಸ್ಕ್ಯಾನ್ ಮಾಡಿ ಈ ಅಂಡಾಣು ಮೆಚುರಿಟಿ ಒಂದು ಪ್ರಬುದ್ಧ ಹಂತ ತಲುಪಿದಾಗ ಅದನ್ನು ಒಂದು ಸೂಜಿಯ ಮೂಲಕ ಅಂಡಾಣುಗಳ ದ್ರವ ಸಮೇತವಾಗಿ ತೆಗೆದು ಅದನ್ನು ಮೈಕ್ರೋಸ್ಕೋಪ್ ಅಲ್ಲಿ ಪರೀಕ್ಷೆ ಮಾಡಿ ಆರೋಗ್ಯಕರವಾಗಿರುವ ಅಂಡಾಣುಗಳನ್ನು IVF ಟ್ರೀಟ್ಮೆಂಟ್ ಗೆ ಆಯ್ದುಕೊಳ್ಳಲಾಗುತ್ತದೆ. ಇದನ್ನ ಎಗ್ ರಿಟ್ರೀವಲ್ ಅಂತ ಹೇಳ್ತೇವೆ. ಸಾಮಾನ್ಯ ಒಂದು 10-15 ನಿಮಿಷಗಳಲ್ಲಿ ನಡೆಯುವ ಪ್ರಕ್ರಿಯೆ ಮತ್ತು 10-15 ನಿಮಿಷಗಳಷ್ಟು ಅರಿವಳಿಕೆಯ ಚಿಕಿತ್ಸೆಯನ್ನು ಕೂಡ ಆ ಸಮಯದಲ್ಲಿ ಮಹಿಳೆಗೆ ನೋವು ಗೊತ್ತಾಗಬಾರದು ಅಂತ ನೀಡಲಾಗುತ್ತದೆ. ನಂತರ ಈ ಅಂಡಾಣುಗಳನ್ನು ಪರೀಕ್ಷೆಗೋಸ್ಕರ ಇನ್ಕ್ಯುಬೇಟರ್ ನಲ್ಲಿ ಇಡಲಾಗುತ್ತದೆ. ಹಾಗೂ ವೀರ್ಯಾಣುಗಳನ್ನು ಕೂಡ ಇದೇ ಸಮಯದಲ್ಲಿ ಹೆಲ್ತಿ ವೀರ್ಯಾಣುಗಳನ್ನು ಆಯ್ಕೆ ಮಾಡಿ ಎರಡನ್ನು ಇನ್ಕ್ಯುಬೇಟ್ ಮಾಡಿಬಿಟ್ಟು ಅವುಗಳನ್ನು ಮೈಕ್ರೋಸ್ಕೋಪ್ ನಲ್ಲಿ ಜೋಡಿಸಲಾಗುತ್ತದೆ. ನಂತರದ 2-3 ದಿನಗಳಲ್ಲಿ ಭ್ರೂಣದ ಹಾಕಿ ತಲುಪಿದ ಬ್ಲಾಸ್ಟೋಸ್ಟಿಸ್ಟ್ ಅನ್ನುವ ಒಂದು ಭ್ರೂಣವನ್ನು ತಾಯಿಯ ಗರ್ಭದೊಳಗೆ ಕ್ಯಾನುಲಾ ಅಥವಾ ಒಂದು ಸಣ್ಣ ಕೆಥೆಟರ್ ನಲ್ಲಿ ಸೇರಿಸಲಾಗುತ್ತದೆ. ಇದನ್ನ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರೆಯುತ್ತಾರೆ. ಅಲ್ಲಿಂದ ನಂತರದಲ್ಲಿ 2 ವಾರಗಳಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಗರ್ಭಧಾರಣೆಯನ್ನು ಕನ್ಫರ್ಮ್ ಮಾಡಲಾಗುತ್ತದೆ. ಹೀಗೆ ಒಂದು IVF ಸೈಕಲ್ ಕೌನ್ಸೆಲಿಂಗ್ ಇಂದ ಶುರುವಾಗಿ ಒಂದು ಭ್ರೂಣವನ್ನು ಒಳಪದರದೊಳಗೆ ಸೇರಿಸಿ ಅಲ್ಲಿಂದ 2 ವಾರಗಳಲ್ಲಿ ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಲಿವರೆಗೂ ಸೈಕಲ್ ಅಂತ ಕನ್ಸಿಡರ್ ಮಾಡ್ತೀವಿ. 2-3 ತಿಂಗಳ ಅವಧಿ ಹೆಚ್ಚಿನ ಸಮಯದಲ್ಲಿ ಇದು ತೆಗೆದುಕೊಳ್ಳುತ್ತದೆ.
1: ಇಷ್ಟು ಜನ IVF ಅಂದ್ರೆ ಏನು, IVF ಚಿಕಿತ್ಸೆಯಲ್ಲಿ ಏನೆಲ್ಲ ವಿಧಾನಗಳು ಒಳಗೊಂಡಿವೆ ಅಂತ ತಿಳ್ಕೊಂಡ್ವಿ. ಡಾಕ್ಟರ್ ವಿಜಯಲಕ್ಷ್ಮಿ, ಇನ್ನು ಈ IVF ನಲ್ಲಿನ ಇತ್ತೀಚಿನ ಬೆಳವಣಿಗೆಗಳೇನಿವೆ? ಈಗ ಈ ಚಿಕಿತ್ಸೆ ಮುಂಚಿನಕ್ಕಿಂತ ಸರಳವಾಗಿದೆಯಾ ಅಥವಾ ಹೇಗೆ?
0: ದೇವರ ಸೃಷ್ಟಿಯ ಅದ್ಭುತ ಅಂದ್ರೆ ಅಸಂಖ್ಯಾತ ಅಂಡಾಣುಗಳು ಬಿಡುಗಡೆ ಆಗುತ್ತೆ, ಲಕ್ಷಾಂತರ ವೀರ್ಯಾಣುಗಳು ಇರುತ್ತೆ, ಆದ್ರೆ ಒಂದು ಅಂಡಾಣು ಮತ್ತು ಒಂದು ವೀರ್ಯಾಣು ಸಾಕು ಒಂದು ಭ್ರೂಣ ರೆಡಿ ಆಗ್ಲಿಕ್ಕೆ. ನಂತರ ಅದು ಒಂದು ಹೆಲ್ತಿ ಮಗುವಾಗಿ ಜನಿಸುವುದಕ್ಕೆ ಒಂದು ಅಂಡಾಣು ಒಂದು ವೀರ್ಯಾಣು ಬೇಕು.

0: ಈ ವೈದ್ಯರ ಒಂದು ಬುದ್ಧಿಮತ್ತೆಯ ಪವಾಡ ಎಷ್ಟಿದೆ ಅಂದ್ರೆ, ಈಗ ಕೇವಲ ಒಂದು ವೀರ್ಯಾಣುವನ್ನು ತೆಗೆದುಕೊಂಡು ಅದನ್ನು ಅಂಡಾಣುವಿಗೆ ಜೋಡಿಸುವಷ್ಟು ಈ ಚಿಕಿತ್ಸೆ ಮುಂದುವರೆದಿದೆ. ಇದನ್ನ ಇಕ್ಸಿ ಅಂತ ಕರಿತೀವಿ, ICSI ಅಂದ್ರೆ. ಇದರಲ್ಲಿ ಏನಾದರೂ ಪುರುಷರಲ್ಲಿ ತೀವ್ರವಾಗಿ ವೀರ್ಯಾಣು ಸಂಖ್ಯೆ ಕುಂಠಿತವಾಗಿದ್ರೆ ಕೇವಲ ಒಂದು ಆರೋಗ್ಯಕರ ವೀರ್ಯಾಣು ವೈದ್ಯರಿಗೆ ಅದರಲ್ಲಿ ಸಿಕ್ಕಾಗ ಆ ಒಂದು ವೀರ್ಯಾಣುವನ್ನು ತೆಗೆದು ಅದನ್ನು ಸೂಜಿಯ ಮೂಲಕ ಡೈರೆಕ್ಟ್ ಆಗಿ ಅಂದ್ರೆ ಅಂಡಾಣು ಒಳಗೆ ಅದನ್ನ ಇಂಜೆಕ್ಷನ್ ಮುಖಾಂತರ ತಲುಪಿಸ್ಬಿಟ್ಟು ಅದನ್ನ ಒಂದು ಭ್ರೂಣವಾಗಿ ಮಾರ್ಪಾಡು ಮಾಡುವ ಚಿಕಿತ್ಸೆ ಕೂಡ ಈಗ ಲಭ್ಯವಿದೆ. ಇದು ತುಂಬಾ ಅಂದ್ರೆ ಇದು ಇಟ್ಸ್ ಅ ಬೂನ್ ಫಾರ್ ಇನ್ಫರ್ಟೈಲ್ ಕಪಲ್. ಅವ್ರಿಗೆ ತುಂಬಾ ಕುಂಠಿತವಾಗಿದ್ದಾಗ ಅವರು ಡಿಪ್ರೆಸ್ ಆಗೋದು ಬೇಡ, ವೀರ್ಯಾಣು ಸಂಖ್ಯೆ ಇಲ್ಲ ಅಂತ ಹೇಳಿ ಮಾನಸಿಕವಾಗಿ ಕುಗ್ಗುವ ಅವಶ್ಯಕತೆ ಇಲ್ಲ, ಅದಕ್ಕೂ ಕೂಡ ಚಿಕಿತ್ಸೆ ಅವೈಲಬಲ್ ಇದೆ. ಎರಡನೇದು ಕ್ರಯೋ ಪ್ರಿಸರ್ವೇಷನ್ ಆಫ್ ಎಗ್ಸ್ ಅಂತೀವಿ, ಅಂದ್ರೆ ಅಂಡಾಣುಗಳನ್ನು ಘನೀಕರಿಸುವುದು. ಇಂದು ಮಹಿಳೆ ಪುರುಷ ಪ್ರಧಾನ ಸಮಯದಲ್ಲಿ ಅವನ ಹೆಗಲಿಗೆ ಹೆಗಲು ಕೊಟ್ಟು ನಡೆಯುವ ಹಂತದಲ್ಲಿ ವಯಸ್ಸು ಅವಳ ಜೊತೆಗೆ ನಿಲ್ತಾ ಇಲ್ಲ. ಮ್ಯಾರೇಜಸ್ ಆರ್ ಬಿಕಮಿಂಗ್ ಲೇಟ್ ನಾವು 30-35 ವರ್ಷ ದಾಟಿದ ನಂತರ ಮದುವೆ ಆಗುವ ಸಾಧ್ಯತೆ ಆಗ್ತಾ ಇದೆ. ಯಾವಾಗ್ಲೂ ನಾವೇನ್ ಹೇಳ್ತೀವಿ, 25-35 ವರ್ಷದ ಒಳಗೆ ಅಂಡಾಣುಗಳ ಕ್ವಾಲಿಟಿ ಮತ್ತು ಅವುಗಳ ಫಲವತ್ತತೆ ಹೆಚ್ಚಾಗಿರುತ್ತೆ. ಇಂಥ ಅಂಡಾಣುಗಳನ್ನ ಅಂಡಾಣು ಬ್ಯಾಂಕ್ ನ ಪ್ರಿಸರ್ವ್ ಮಾಡುವುದು, ಓಕೆ, ಅದನ್ನ ಫ್ರೀಸ್ ಮಾಡಿ ಇಡಲಾಗುತ್ತದೆ. ನಂತರ ಆಕೆ ತನ್ನ ಒಂದು ಸಾಧನೆ ಹಂತದ ಮೆಟ್ಟಿಲಿನಲ್ಲಿ ದಾಟಿದಾಗ ನಂತರ ಮದುವೆ ಆದಾಗ ಇದೇ ಅಂಡಾಣುಗಳನ್ನು ಅವಳು ಉಪಯೋಗಿಸಿಕೊಂಡು ಅವಳದಾದ ಒಂದು ಮಗು ಪಡೆಯಲು ಬಹಳ ಅನುಕೂಲವಾಗುತ್ತದೆ. ಅಂಡ್ ಸೆಕೆಂಡ್ ಕಂಡೀಷನ್ ಅಂದ್ರೆ ಈಗ ಕ್ಯಾನ್ಸರ್ ಆ ತರ ಕಂಡೀಷನ್ ಕೂಡ ಬೇಗ ಬೇಗ ಬರ್ತಾ ಇದೆ ಕಾಯಿಲೆ, ಅದರಲ್ಲಿ ಎರಡನೇ ಹಂತದ ಟ್ರೀಟ್ಮೆಂಟ್ ಕೀಮೋಥೆರಪಿ ರೇಡಿಯೇಷನ್ ಆ ತರದ ಚಿಕಿತ್ಸೆ ಅವಶ್ಯಕತೆ ಇದ್ದಾಗ ಕೂಡ ಮಹಿಳೆ ತನ್ನ ಅಂಡಾಣುಗಳನ್ನು ಫ್ರೀಸ್ ಮಾಡಿ ಇಟ್ಟುಬಿಟ್ರೆ ಅವಳಿಗೆ ಚಿಕಿತ್ಸೆ ಮುಗಿದ ನಂತರ ಪ್ರೆಗ್ನೆನ್ಸಿ ಟ್ರೈ ಮಾಡ್ಲಿಕ್ಕೆ ಅನುವಾಗುತ್ತದೆ. ನಂತರದ ಅಡ್ವಾನ್ಸ್ಮೆಂಟ್ ಅಂದ್ರೆ PGT ಅಂತೀವಿ, ಅಂದ್ರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್. ಇದು 5-6 ದಿನಗಳ ಭ್ರೂಣದ ಮೇಲ್ಪದರದಲ್ಲಿರುವ ಕೆಲವು ಜೀವಕಣಗಳನ್ನು ಕ್ರೋಮಮ್ ಅಥವಾ ಜೀನ್ ಟೆಸ್ಟಿಂಗ್ ಗೆ ಒಳಪಡಿಸಿ ಈ ಡೌನ್ ಸಿಂಡ್ರೋಮ್ ಅನ್ನುವ ಒಂದು ಕಂಡೀಷನ್ ಅಥವಾ ಕೆಲವು ಸಿಂಗಲ್ ಜೀನ್ ಡಿಸಾರ್ಡರ್ಸ್ ಅಂತೀವಿ, ಸಿಕಲ್ ಸೆಲ್ ಡಿಸೀಸಸ್ ಆ ತರದನ್ನ ಪತ್ತೆಗೆ ಬಳಸ್ತಾರೆ. ಇದು ಫ್ಯಾಮಿಲಿನಲ್ಲಿ ಸಮಸ್ಯೆಗಳಿದ್ದಾಗ ಈ ಟೆಸ್ಟಿಂಗ್ ಗೆ ಭ್ರೂಣನ ಒಳಪಡಿಸ್ತಾರೆ. ಫ್ರೋಜನ್ ಎಂಬ್ರಿಯೋ ಟ್ರಾನ್ಸ್ಫರ್, ನಾನು ಮೊದಲೇ ಏನ್ ಹೇಳಿದೆ, ಅಂಡಾಣು ವೀರ್ಯಾಣು ಜೋಡಿಸಿ ಭ್ರೂಣದ ಹಂತ ತಲುಪಿಸಿದ ತಕ್ಷಣ ಅದನ್ನ ಗರ್ಭಕೋಶಕ್ಕೆ ಹಾಕಲಾಗುತ್ತದೆ ಅಂತ. ಫ್ರೋಜನ್ ಎಂಬ್ರಿಯೋ ಟ್ರಾನ್ಸ್ಫರ್ ನಲ್ಲಿ ಭ್ರೂಣವನ್ನೇ ಫ್ರೀಜ್ ಮಾಡ್ತಾರೆ, ಭ್ರೂಣವನ್ನ ಆ ಹಂತದಲ್ಲಿ ಫ್ರೀಸ್ ಮಾಡಿ ಅದನ್ನ ಇನ್ಕ್ಯುಬೇಟರ್ ನಲ್ಲಿ ಇಟ್ಟು ನಂತರ ಮತ್ತೆ ಅವರು ಗರ್ಭಕೋಶದ ಕಡೆ ಗಮನ ಕೊಡ್ತಾರೆ. ಗರ್ಭಕೋಶದ ಒಳಪದರದ ಬೆಳವಣಿಗೆ ಅದರ ಫಲವತ್ತತೆಯನ್ನ ಇಂಪ್ರೂವ್ ಮಾಡಿ 1-2 ತಿಂಗಳ ಅಂತರದಲ್ಲಿ ಫ್ರೋಜನ್ ಎಂಬ್ರಿಯೋ ಅನ್ನ ದ್ರವೀಕರಿಸಿ ಅದನ್ನ ಗರ್ಭಕೋಶದ ಒಳಗೆ ಟ್ರಾನ್ಸ್ಫರ್ ಮಾಡ್ತಾರೆ. ದಿಸ್ ಆರ್ ರೀಸೆಂಟ್ ಅಡ್ವಾನ್ಸ್. ಈ ತರ ಫ್ರೋಜನ್ ಎಂಬ್ರಿಯೋ ಟ್ರಾನ್ಸ್ಫರ್ ನಲ್ಲಿ IVF ಸೈಕಲ್ ನ ಸಕ್ಸಸ್ ರೇಟ್ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ IVF ನ ಆವಿಷ್ಕಾರಗಳು ಮನುಷ್ಯನ ಇಮ್ಯಾಜಿನೇಷನ್ ಅವನ ರಿಸರ್ಚ್ ಕೆಪಾಸಿಟಿಗೆ ಅನುಗುಣವಾಗಿ ಅಡ್ವಾನ್ಸ್ಮೆಂಟ್ ಆಗ್ತಾನೆ ಇದೆ.
1: ಡಾಕ್ಟರ್, ಈಗ ಈ IVF ಚಿಕಿತ್ಸೆಯ ಸಕ್ಸಸ್ ರೇಟ್ ಎಷ್ಟಿದೆ?
0: IVF ಸಕ್ಸಸ್ ಅಂತ ಹೇಳೋದು ಬಹಳ ಕಷ್ಟ. ಅಂದ್ರೆ ಎಲ್ಲರ ಕಲ್ಪನೆ ಹೇಗಿರುತ್ತೆ ಅಂದ್ರೆ IVF ಮಾಡಿಸ್ಕೊಂಡ್ರೆ ಮಕ್ಕಳಾಗ್ಬಿಡತ್ತೆ ಅಂತ, ಆತರ ಏನು ಇಲ್ಲ. ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಫ್ಯಾಕ್ಟರ್ ಏಜ್. ಈಗ ತಾಯಿಯ ಏಜ್ 35 ಕೆಳಗಿದ್ದಾಗ ಇದರಲ್ಲಿ 40-5% ಸಕ್ಸಸ್ ಇದೆ. 35 ಮೇಲ್ಪಟ್ಟ ಮೇಲೆ 30% ಗೆ ಇಳಿಯೋ ಸಾಧ್ಯತೆ, 40 ವರ್ಷ ದಾಟಿದ ಮೇಲೆ ಮಾತ್ರ 10-20%. ಆಯ್ತಾ? ಮತ್ತೆ ಅವ್ರು ಯಾವ ಕಾರಣಕ್ಕಾಗಿ ಈ ಟ್ರೀಟ್ಮೆಂಟ್ಗೆ ಹೋದ್ರು ಅನ್ನೋದ್ರ ಮೇಲೂ, ಸಮಸ್ಯೆ ಸ್ವಲ್ಪ ಸರಳವಾಗಿದ್ದಾಗ ಅವರಿಗೆ ಯಶಸ್ಸು ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಕೆಲವು ಬಾರಿ ಕ್ಯುಮುಲೇಟಿವ್ ಸಕ್ಸಸ್ ಅಂತ ಹೇಳ್ತೀವಿ, ಅಂದ್ರೆ ಅವರು ಒಂದ್ ಸೈಕಲ್ಗೆ ನಿಲ್ಲಿಸದೆ 2-3 ಬಾರಿ ಪ್ರಯತ್ನ ಮಾಡಿದಾಗ ಒಂದು 60-65% ಅವರಿಗೆ ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆ ಮತ್ತೆ ಟೇಕ್ ಹೋಮ್ ಬೇಬಿ ಮಗುವನ್ನ ಮನೆಗೆ ತೆಗೆದುಕೊಂಡು ಹೋಗುವ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತದೆ.
1: ಡಾಕ್ಟರ್, ಈಗ ಈ IVF ಚಿಕಿತ್ಸೆಯನ್ನ ಎಲ್ಲ ಆಸ್ಪತ್ರೆಗಳಲ್ಲಿ ನೀಡ್ತಾರೆ, ಸರಿ, ಆದ್ರೆ ಇದಕ್ಕೇನಾದ್ರೂ ಸರ್ಕಾರದ ಕಟ್ಟುನಿಟ್ಟುಗಳು ಅಥವಾ ಕಾನೂನಿನ ನಿಬಂಧನೆಗಳು ಅಂತ ಏನಾದ್ರೂ ಇದೆಯಾ?
0: ಖಂಡಿತ ಇದೆ. ಯಾಕಂದ್ರೆ ಈ ತರ ಟ್ರೀಟ್ಮೆಂಟ್ ಮಿಸ್ಯೂಸ್ ಆಗಬಾರ್ದು ಅಂತಾನೆ ಸರ್ಕಾರ ಕಠಿಣವಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿದೆ. ARTI ಮತ್ತು ಸರೋಗಸಿ ಆಕ್ಟ್ 2021 ಪ್ರಕಾರ ಎಲ್ಲಾ ಆಸ್ಪತ್ರೆಗಳಲ್ಲಿ ಈ ಚಿಕಿತ್ಸೆಯನ್ನು ಮಾಡಲು ಇಲ್ಲ. IVF ಸೆಂಟರ್ ಅಥವಾ IVF ಕ್ಲಿನಿಕ್ ಕಂಪಲ್ಸರಿ ಅವರ ರೆಗ್ಯುಲೇಟರಿ ಬೋರ್ಡ್ ನಲ್ಲಿ ರಿಜಿಸ್ಟರ್ ಆಗಿರಬೇಕು. ಎರಡನೇದು ಮಹಿಳೆಯ ವಯಸ್ಸು 21-50 ವರ್ಷದ ಒಳಗಿರಬೇಕು. ಪುರುಷರ ವಯಸ್ಸು 21-55 ವರ್ಷದ ಒಳಗಿರಬೇಕು. ಅಂಡ್ ಇಟ್ ಶುಡ್ ಬಿ ಹೆಟ್ರೋಸೆಕ್ಷುವಲ್ ಮ್ಯಾರೇಜ್, ಅಂದ್ರೆ ಗಂಡು ಹೆಣ್ಣು ಮದುವೆ ಆಗಿರಬೇಕು ಅಥವಾ ಸಿಂಗಲ್ ಮದರ್. ಸಿಂಗಲ್ ಮದರ್ ಮಾತ್ರ ಈ IVF ಟ್ರೀಟ್ಗೆ ಭಾಜನರಾಗಬಹುದು. ಇನ್ನು ಸರೋಗಸಿ ಅಂತ ಹೇಳ್ತೀವಿ, ಅಂದ್ರೆ ಬಾಡಿಗೆ ತಾಯಿ. ಅಲ್ಲೂ ಅಷ್ಟೇ, ಯಾವ ದಂಪತಿಗಳು ಇದನ್ನ ಆಶಯ ಪಡ್ತಾರೋ ಅವರು ವಿವಾಹಿತರಾಗಿರಬೇಕು ಮತ್ತು ಆ ಮಹಿಳೆಗೆ ಮಕ್ಕಳಿರಬಾರದು. ಅವಳ ಗರ್ಭಕೋಶದಲ್ಲಿ ಗರ್ಭಧಾರಣೆ ಯಾವುದೇ ಪ್ರಕಾರದಲ್ಲೂ ಸಾಧ್ಯವಾಗದೇ ಇರುವಂತ ಕಂಡೀಷನ್ ಇರಬೇಕು. ಮತ್ತು ಬಾಡಿಗೆ ತಾಯಿಯ ವಯಸ್ಸು 25-35 ವರ್ಷ ಒಳಗಿರಬೇಕು. ಲೈಫ್ ಟೈಮ್ ಅಲ್ಲಿ ಒಂದು ಬಾರಿ ಮಾತ್ರ ಆಕೆ ಸರೋಗೇಟ್ ಮದರ್ ಆಗಬಹುದು. ಅವಳ ಖರ್ಚು ವೆಚ್ಚಗಳನ್ನ ಯಾವ ದಂಪತಿಗಳು ಮಗುವನ್ನ ಬಯಸ್ತಾರೋ ಅವರೇ ವಹಿಸ್ಕೊಳ್ಬೇಕು. ಅವಳ ಆರೋಗ್ಯದ ಕಡೆ ಅವರು ಗಮನ ಕೊಡಬೇಕು ಅನ್ನೋ ರೂಲ್ಸ್ ಇದೆ. ಇನ್ನು ವೀರ್ಯಾಣು ಬ್ಯಾಂಕ್

0: ಬಂಡಾಣು ಬ್ಯಾಂಕ್ ಅಂತ ಕೇಳ್ತೀವಲ್ಲ, ಅಲ್ಲಿ ಕೂಡ ವೀರ್ಯಾಣು ಡೊನೇಷನ್ ಈಗ ಒಂದ್ ಸರಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮೊದಲು ಹಲವು ಬಾರಿ ಕೊಡ್ತಾ ಇದ್ರು, ಈ ತರ ಎಲ್ಲ ಒನ್ಸ್ ಇನ್ ಲೈಫ್ ಟೈಮ್. ಬಂಡಾಣು ಡೊನೇಷನ್ ಅಷ್ಟೇ, ಒನ್ಸ್ ಇನ್ ಲೈಫ್ ಟೈಮ್ ಅಷ್ಟೇ ಮಾಡಬಹುದು ಅಂತ ರೂಲ್ಸ್ ಇದೆ.
1: ಸರಿ ಡಾಕ್ಟರ್, ಈ IVF ನ ಬಗ್ಗೆ ಇರುವ ಒಂದು ಕುತೂಹಲಕಾರಿ ಪ್ರಶ್ನೆ ಏನಂದ್ರೆ, ಜನರು ಇದ್ರ ಬಗ್ಗೆ ಯಾವೆಲ್ಲ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡು ನಿಮ್ಮ ಬಳಿ ಬರ್ತಾರೆ ಅಂತ, ಇದ್ರ ಬಗ್ಗೆ?
0: IVF ಅಂದ್ರೆ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. IVF ಸೆಂಟರ್ಗೆ ಹೋದ್ರೆ ಕೇವಲ IVF ಮಾತ್ರ ಮಾಡ್ತಾರೆ. ಈಗ ನಮ್ಮ ಹತ್ರ ಬರ್ತಾರೆ, ಬಹಳ ಸಮಸ್ಯೆಗಳು ಸರಳನೂ ಇರುತ್ತೆ ಕ್ಲಿಷ್ಟನೂ ಇರುತ್ತೆ. ನಾವು ಈಗ ನಮ್ಮ ಲೆವೆಲ್ ನ ಟ್ರೀಟ್ಮೆಂಟ್ ಅಂದ್ರೆ ಒಂದು ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ಟು ನಾವೇ ಸಜೆಸ್ಟ್ ಮಾಡಿದ್ರು, ಅವ್ರು ಹೇಳೋದು ಮೇಡಮ್ IVF ಸೆಂಟರ್ಗೆ ಹೋದ್ರೆ ಅಲ್ಲಿ IVF ಮಾಡ್ತಾರೆ ಅಂತ, ಖಂಡಿತ ಇಲ್ಲ. ಈಗ ಏನ್ IVF ಸ್ಪೆಷಲಿಸ್ಟ್ ಅಂತ ಅವರು ಸೆಂಟರ್ನಲ್ಲಿ, ಅಲ್ಲಿ ಇದ್ರ ಬಗ್ಗೆ ಇನ್ನೂ ಆಳವಾದ ಅಧ್ಯಯನ ನಡೆದಿದೆ. ಗಂಜತನದ ಬಗ್ಗೆ ಅವರು ಆಳವಾಗಿ ಅಧ್ಯಯನ ಮಾಡಿರ್ತಾರೆ, ಎಲ್ಲಾ ಚಿಕಿತ್ಸೆಯ ಸಾಧ್ಯತೆಯನ್ನು ಸರಿಯಾಗಿ ನಿರ್ಧರಿಸುವಂತ ಸಾಮರ್ಥ್ಯ ಹೊಂದಿರುತ್ತಾರೆ. ಹಾಗಾಗಿ ಒಬ್ರು ಡಾಕ್ಟರ್ ನೋಡಿ ನೀವು IVF ಮಾಡಿಸ್ಕೋಬೇಕು ಅಂದಾಗ IVF ಸ್ಪೆಷಲಿಸ್ಟ್ ಹತ್ರ ಡಿಸ್ಕಸ್ ಮಾಡಿ ನಂತರ ಮುಂದುವರಿಯೋದು ಅತ್ಯಂತ ಸೂಕ್ತ. ಎರಡನೇದಾಗಿ, IVF ಮಾಡಿಸಿದ್ರೆ ಮಕ್ಕಳು ಆಗೇ ಬಿಡುತ್ತೆ, ಅದು ಕೂಡ ಇಲ್ಲ. ನಾನು ಮೊದಲನೇ ಹೇಳಿದೆ, ಬೆಸ್ಟ್ ಆಫ್ ದ ಬೆಸ್ಟ್ ಸೆಂಟರ್ಸ್ ಒಂದು 50-60% ಅಷ್ಟೇ ಗ್ಯಾರಂಟಿ ಕೊಡಕ್ ಸಾಧ್ಯ. ಬಂಜೆತನಕ್ಕೆ IVF ಮಾತ್ರ ಟ್ರೀಟ್ಮೆಂಟ್, ಇದು ಹಳ್ಳಿಗಳಲ್ಲಿ ತುಂಬಾ ಇದೆ. ಅವರು ಟ್ರೀಟ್ಮೆಂಟ್ಗೆ ಹೋಗೋದಿಲ್ಲ, ಇಲ್ಲ ಇಲ್ಲಿ ಹೋದ್ರೆ ಆಸ್ಪತ್ರೆಗೆ ಹೋದ್ರೆ IVF ಮಾಡ್ತಾರೆ, ಅದ್ರ ಬಗ್ಗೆ ಇರೋ ತಪ್ಪು ಕಲ್ಪನೆಗಳಿಂದ ಟ್ರೀಟ್ಮೆಂಟ್ಗೆ ಮುಂದುವರಿಯೋದಿಲ್ಲ, ಅದು ಕೂಡ ತಪ್ಪು ಕಲ್ಪನೆ. ಮತ್ತು IVF ಸೈಕಲ್ ನಲ್ಲಿ ಬಳಸುವ ಅತಿಯಾದ ಔಷಧೋಪಚಾರದಿಂದ ಕ್ಯಾನ್ಸರ್ ಬರಬಹುದು. ಇದು ಬಹಳ ಜನರಿಗೆ ಅನುಮಾನ ಇರುತ್ತೆ, ಇಲ್ಲ ನನ್ಗೆ ತುಂಬಾ ವೇಟ್ ಗೇನ್ ಆಗ್ಬಿಡತ್ತೆ, ಆ ತರ ಎಲ್ಲ ಕನ್ಸರ್ನ್ಸ್ ಇರುತ್ತೆ. ಇತ್ತೀಚೆಗೆ IVF ಸೈಕಲ್ಸ್ ಎಷ್ಟು ಸುಧಾರಿಸ್ಬಿಟ್ಟಿದೆ ಅಂದ್ರೆ, ಈವನ್ ಔಷಧೋಪಚಾರಗಳು ಕೂಡ ಬಹಳ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ನಂತರದ ಪ್ರಶ್ನೆ ಅಂದ್ರೆ, IVF ನಲ್ಲಿ ಜನಿಸಿದ ಮಗು ಆರೋಗ್ಯಕರವಾಗಿರೋದಿಲ್ಲ. ಎಲ್ಲ ಪ್ರೆಗ್ನೆನ್ಸಿನಲ್ಲೂ, ಈಗ ನಾರ್ಮಲ್ ಆಗಿ 25 ವರ್ಷಕ್ಕೆ ತಾಯಿಗೆ ಜನಿದ ಮಗುವಿಗೂ ಕೂಡ 2-5% ತೊಂದರೆ ಬರೋ ಸಾಧ್ಯತೆ ಇರುತ್ತೆ. IVF ಪ್ರೆಗ್ನೆನ್ಸಿ ಅಲ್ಲಿ ಕೂಡ ಇದೇ ಪರ್ಸೆಂಟೇಜ್ ಅಲ್ಲಿ ಮಗುಗೆ ತೊಂದರೆ ಕಾಣಿಸಬಹುದು. ಅದು ಭ್ರೂಣವಾಗಿ ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಗ್ಬೋದು, ಹುಟ್ಟಿದ ನಂತರ ಗೊತ್ತಾಗಬಹುದು. ಅಷ್ಟು ಬಿಟ್ರೆ IVF ಪ್ರೆಗ್ನೆನ್ಸಿ ನಲ್ಲಿ ಮಾತ್ರ ಮಗುಗೆ ತೊಂದರೆ ಆಗತ್ತೆ ಅಂತ ಇಲ್ಲ. ಇಲ್ಲಿ ಕೆಲವು ಕಾಂಪ್ಲಿಕೇಟೆಡ್ ಇಶ್ಯೂ ಇರುತ್ತೆ, ತಾಯಿಯ ವಯಸ್ಸು ಜಾಸ್ತಿ ಆಗಿರುತ್ತೆ ಅಥವಾ ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿರುತ್ತೆ, ಅದು ಹುಟ್ಟಿದ ಮಗುವಿಗೆ ಕಾಣಿಸಿಕೊಳ್ಳೋ ಸಾಧ್ಯತೆ ಬರಬಹುದು. ಈಗ ನಾವ್ ಹೇಳಿದ್ವಲ್ಲ ಲೂಯಿ ಬ್ರೌನ್, ಶೀಸ್ 47-year-old ಲೇಡಿ ಅಂಡ್ ಡೂಯಿಂಗ್ ಹೆಲ್ತಿ, ಅವಳಿಗೆ 2 ಮಕ್ಕಳಿದೆ. ಸೊ ಅಂದ್ರೆ ಆಲ್ಮೋಸ್ಟ್ 40-50 ವರ್ಷಗಳಷ್ಟು ರಿಸರ್ಚ್ ನ ಸಕ್ಸಸ್ ಆಲ್ರೆಡಿ ನಾವು ಕಾಣಿಸ್ತಾ ಇದೀವಿ. ಸೊ ಆತರ ತಪ್ಪು ಕಲ್ಪನೆ ಇರಬಾರದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ IVF ಅಂದ್ರೆ ಬೆಡ್ ರೆಸ್ಟ್ ಅಂತ. ಇನಿಷಿಯಲ್ ಸ್ಟೇಜ್ ಅಲ್ಲಿ ವೈದ್ಯರಿಗೂ ಆತಂಕ ಇತ್ತು, ಇದೆಲ್ಲ ಕಾಸ್ಟ್ಲಿ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಬಹುಶಃ ಮಹಿಳೆಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಹಾಕ್ತಾ ಇದ್ರು. ಈಗ ಎಲ್ಲರಿಗೂ ನಾಲೆಜ್ ಇಂಪ್ರೂವ್ ಆಗಿದೆ, ಡಾಕ್ಟರ್ಸ್ ಕಾನ್ಫಿಡೆನ್ಸ್ ಜಾಸ್ತಿ ಇರೋದ್ರಿಂದ ಈವನ್ IVF ಮಾಡಿಸ್ಕೊಂಡ್ರು ಕೂಡ ಕೆಲವು ಭಾರ ಎತ್ತುವಂತ ಕೆಲಸಗಳು, ತುಂಬಾ ಸ್ಟ್ರೆಸ್ಫುಲ್ ಆಕ್ಟಿವಿಟಿ ಬಿಟ್ರೆ ಅವ್ರು ಎಲ್ಲ ಮಹಿಳೆಯರ ತರ ಅವರ ರೊಟೀನ್ ಅನ್ನ ಅವರ ವರ್ಕ್ ಅನ್ನ ಕಂಟಿನ್ಯೂ ಮಾಡೋದು ಖಂಡಿತ ಸಾಧ್ಯ ಇದೆ.
1: ಡಾಕ್ಟರ್ ವಿಜಯಲಕ್ಷ್ಮಿ, ಕೊನೆಯದಾಗಿ ಕೇಳೋದಾದ್ರೆ, ಈ IVF ಚಿಕಿತ್ಸೆ ಕುರಿತು ನಮ್ಮ ಜನರಿಗೆ ಏನು ಸಂದೇಶ ಅಥವಾ ಸಲಹೆ ನೀಡಬಯಸ್ತೀರಾ ನೀವು?
0: ಗರ್ಭಧಾರಣೆ ಅನ್ನೋದು ಒಂದು ಸಹಜ ಪ್ರಕ್ರಿಯೆ. ಆರೋಗ್ಯ ಮಹಿಳೆ ಪುರುಷರಲ್ಲಿ 1 ವರ್ಷ ಸಹಜ ಸಂಭೋಗಕ್ಕೆ ಯಾವತ್ತೂ ಪ್ರಯತ್ನ ಇರಬೇಕು, ಅದರಲ್ಲಿ 90%-ಷ್ಟು ಯಶಸ್ಸು ಸಿಕ್ಕೇ ಸಿಗುತ್ತದೆ. ಹಾಗಾಗಿ ಪಕ್ಕದ ಮನೆಯಲ್ಲಿರೋ ಒಬ್ಳು ಮದುವೆ ಆಗಿ ಒಂದು ಹೆಮ್ಮಗುವೆ 1 ತಿಂಗಳಲ್ಲಿ ಗರ್ಭಧಾರಣೆ ಆಯ್ತು ಅಂತ ತಮ್ಮ ಮನೆ ಸೊಸೆಯನ್ನು ಟ್ರೀಟ್ಮೆಂಟ್ಗೆ ಕಳಿಸೋದು ಬಿಡಬೇಕು. ಅವರಿಗೆ ಅವರಾಗಿ ಸಹಜವಾಗಿ ಟ್ರೈ ಮಾಡಲಿಕ್ಕೆ ಸ್ವಲ್ಪ ಅವಕಾಶ ಕೊಡಬೇಕು. 25-30 ವರ್ಷದ ಒಳಗೆ ಒಂದು ಮಗುವನ್ನು ಹೊಂದುವ ಪ್ರಯತ್ನ ಪ್ರತಿಯೊಬ್ಬ ದಂಪತಿಯು ಮಾಡಬೇಕು. ಯಾರಿಗೂ ನಮಗೆ ವಯಸ್ಸಿನಲ್ಲಿ ವಾಪಸ್ ಹಿಂದಿರುಗೋದಕ್ಕೆ ಆಗೋದಿಲ್ಲ. ವಯಸ್ಸು ಹೆಚ್ಚಾದಷ್ಟು ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತೋಗುತ್ತೆ. ಮತ್ತು IVF ಚಿಕಿತ್ಸೆಯ ಟ್ರೀಟ್ಮೆಂಟ್ ನ ಕಾಸ್ಟ್ ನಾವಿಬ್ರು ಡಿಸ್ಕಸ್ ಮಾಡಲಿಲ್ಲ, 100,000 ರೂಪಾಯಿ ಖರ್ಚು ಬರುತ್ತೆ. ಆರ್ಥಿಕವಾಗಿ ಏನಾದ್ರೂ ಹಿಂದುಳಿದವರಿಗೆ ಈ ಟ್ರೀಟ್ಮೆಂಟ್ ಬಗ್ಗೆ ಕನಸು ಕಾಣೋದು ಕಷ್ಟ. ಸೊ ಈ ವಿಚಾರವಾಗಿ ನನ್ಗನ್ಸೋದು, ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಈಗ ಎಲ್ಲಾ ಹಾಸ್ಪಿಟಲ್ಸ್ ತುಂಬಾ ಎಕ್ವಿಪ್ಡ್ ಆಗಿದೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ತರ ಚಿಕಿತ್ಸೆ ನಡೀತಾ ಇದೆ, ಅಲ್ಲಿಗೆ IVF ಟ್ರೀಟ್ಮೆಂಟ್ ಬರಬೇಕು. ಅವರು ಟ್ರೈನ್ ಆಗಿ ಅಲ್ಲಿರುವ ಸೂಪರ್ ಸ್ಪೆಷಲಿಸ್ಟ್ ಅವರು IVF ಟ್ರೀಟ್ಮೆಂಟ್ ನ ತಗೊಂಡು ಅದರಲ್ಲಿ ಮುಂದುವರೆದು ಬಡವರಿಗೆ ಬಹಳ ಅನುಕೂಲ ಆಗುತ್ತೆ. 4th ಅಡಾಪ್ಷನ್, ದತ್ತು ತೆಗೆದುಕೊಳ್ಳೋದು ಅಂತ ಹೇಳ್ತೀವಿ. ಬಂಜೆತನದ ಎಲ್ಲ ಚಿಕಿತ್ಸೆಯು ವಿಫಲವಾದಾಗ ಮಗುವನ್ನು ಅಡಾಪ್ಟ್ ಮಾಡಿಕೊಳ್ಳೋದು ಅಥವಾ ದತ್ತು ತೆಗೆದುಕೊಳ್ಳುವುದು ದಂಪತಿಗಳಿಂದ ಒಂದು ಅತ್ಯುತ್ತಮ ನಡೆಯಾಗಿದೆ. ಅಡಾಪ್ಷನ್ ಈಸ್ ಒನ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಇನ್ಫರ್ಟಿಲಿಟಿ ಅಂತ ನನ್ನ ಗುರುಗಳು ಹೇಳ್ತಾ ಇದ್ರು. ಯಾವ ತಂದೆ ತಾಯಿಗಳು ಮಗುವನ್ನು ದತ್ತು ತೆಗೆದುಕೊಂಡು ಸಾಕುತ್ತಿದ್ದಾರೋ ಅವರಿಗೆ ನನ್ನ ಅನಂತ ನಮನಗಳು.
1: ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೇ, ನೀವಿಷ್ಟೊತ್ತು ನಮ್ಮ ಹುಡುಗರಿಗೆ ವಿಶ್ವ IVF ದಿನ ಹಾಗೂ IVF ಚಿಕಿತ್ಸೆ ಕುರಿತು ಬಹಳಷ್ಟು ಉಪಯುಕ್ತಕಾರಿಯಾದ ಮಾಹಿತಿಯನ್ನು ನೀಡಿದ್ರಿ. ನಿಜಕ್ಕೂ ನಮ್ಮ ಕೇಳುಗರಿಗೆ ಸಹಾಯ ಮಾಡಿದೆ ಇದು ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು ನಿಮಗೆ. ನಮಸ್ಕಾರ.
0: ಧನ್ಯವಾದ. ಇದುವರೆಗೂ IVF ಚಿಕಿತ್ಸಾ ವಿಧಾನ ಈ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರು

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
1: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಅಟಲ್ ಪಿಂಚಣಿ ಯೋಜನೆಯ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ರೂಪಾ ಗೌಡ.

ಅಟಲ್ ಪಿಂಚಣಿ ಯೋಜನೆ ಎಪಿವೈ ರಾಷ್ಟೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ನ ಅಡಿಯಲ್ಲಿ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಪಿಎಫ್ಆರ್ಡಿಎ ನಿರ್ವಹಿಸುವ ಭಾರತ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಯಾಗಿದೆ. ಇದು ಮುಖ್ಯವಾಗಿ ಅಸಂಘಟಿತ ಕಾರ್ಮಿಕ ವಲಯದ ಮೇಲೆ ಕೇಂದ್ರೀಕರಿಸಿರುವ ಪಿಂಚಣಿ ಯೋಜನೆಯಾಗಿದೆ. ಈ ಯೋಜನೆಯ ಅಡಿ ನೀವು ಹೂಡಿಕೆ ಮಾಡುವ ಮೊತ್ತಕ್ಕೆ ಅನುಗುಣವಾಗಿ 60 ವರ್ಷ ವಯಸ್ಸಿನ ನಂತರ ತಿಂಗಳಿಗೆ 1,000 ರಿಂದ 5,000 ವರೆಗೆ ಖಾತರಿಪಡಿಸಿದ ಸ್ಥಿರ ಪಿಂಚಣಿ ದೊರೆಯುತ್ತದೆ. ಎಲ್ಲಾ ನಾಗರಿಕರನ್ನು ಪಿಂಚಣಿ ಯೋಜನೆಯ ಅಡಿಯಲ್ಲಿ ತರುವುದು ಅಟಲ್ ಪಿಂಚಣಿ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ಅಟಲ್ ಪಿಂಚಣಿ ಯೋಜನೆಯನ್ನು ಸೇರಲು ಇರುವ ಅರ್ಹತಾ ಮಾನದಂಡಗಳೇನೆಂದರೆ, ಭಾರತೀಯ ನಾಗರಿಕರಾಗಿದ್ದು ಕನಿಷ್ಠ 18 ವರ್ಷದಿಂದ ಗರಿಷ್ಠ 40 ವರ್ಷ ವಯಸ್ಸಿನ ಒಳಗಿರಬೇಕು, ಯಾವುದೇ ಮಾನ್ಯತೆ ಪಡೆದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿರಬೇಕು, ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಮತ್ತು ಸಕ್ರಿಯ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕು, ಅಕ್ಟೋಬರ್ 1, 2022 ನಂತರದ ನಿಯಮದಂತೆ ಆದಾಯ ತೆರಿಗೆ ಪಾವತಿಸುವ ವ್ಯಕ್ತಿಗಳು ಈ ಯೋಜನೆಗೆ ಸೇರಲು ಅರ್ಹರಲ್ಲ. ಕೇಂದ್ರ ಸರ್ಕಾರವು ಈ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ, ಅಂದರೆ ಆರ್ಥಿಕ ವರ್ಷ 2030-31 ಮುಂದುವರಿಸಲು ನಿರ್ಧರಿಸಿದೆ. ಇದು ಅಸಂಘಟಿತ ವಲಯದ ಲಕ್ಷಾಂತರ ಕಾರ್ಮಿಕರಿಗೆ ದೀರ್ಘಾವಧಿಯ ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸುತ್ತದೆ. ಈ ಯೋಜನೆಯ ಅಡಿಯಲ್ಲಿ ಚಂದಾದಾರರು ತಮ್ಮ 60 ವರ್ಷ ವಯಸ್ಸಿನ ನಂತರ ಪ್ರತಿ ತಿಂಗಳು 1,000 ರೂಪಾಯಿಯಿಂದ 5,000 ರೂಪಾಯಿಯವರೆಗೆ ಗ್ಯಾರಂಟಿ ಪಿಂಚಣಿಯನ್ನು ಪಡೆಯುತ್ತಾರೆ. ಇದು ಚಂದಾದಾರರು ಆಯ್ದುಕೊಳ್ಳುವ ಪಿಂಚಣಿ ಸ್ಲ್ಯಾಬ್ ಮತ್ತು ಅವರು ನೀಡುವ ಕೊಡುಗೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಅಟಲ್ ಪಿಂಚಣಿ ಯೋಜನೆಯ ವೈಶಿಷ್ಟ್ಯವೇನೆಂದರೆ, ಇದು ನಿಮ್ಮ ಆಯ್ಕೆ ಮತ್ತು ಕೊಡುಗೆಗೆ ಅನುಗುಣವಾಗಿ 60 ವರ್ಷಗಳ ನಂತರ ಪ್ರತಿ ತಿಂಗಳು 1,000, 2,000, 3,000, 4,000 ಮತ್ತು 5,000 ಪಿಂಚಣಿ ಸಿಗುವ ಯೋಜನೆಯಾಗಿದೆ. ಈ ಅಟಲ್ ಪಿಂಚಣಿ ಯೋಜನೆಗೆ ಸೇರ ಬಯಸುವವರು ತಿಂಗಳಿಗೆ ಎಷ್ಟು ಪಿಂಚಣಿ ಬರಬೇಕೆಂದು ಮೊದಲೇ ನಿರ್ಧರಿಸಬೇಕು. ಅದಕ್ಕೆ ಅನುಗುಣವಾಗಿ ಹಣವನ್ನ ಪಾವತಿಸಬೇಕಾಗುತ್ತದೆ. ತಿಂಗಳಿಗೆ ಎಷ್ಟು ಹಣ ಕಟ್ಟಬೇಕೆನ್ನುವುದು ನಿಮ್ಮ ಈಗಿನ ವಯಸ್ಸು ಮತ್ತು ಎಷ್ಟು ಪಿಂಚಣಿ ಬೇಕು ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ. ನೀವು 18ನೇ ವಯಸ್ಸಿನಲ್ಲಿ ಈ ಯೋಜನೆ ಸೇರಿದರೆ ತಿಂಗಳಿಗೆ 42 ರೂಪಾಯಿ ಪಾವತಿಸುವ ಮೂಲಕ 1,000 ಮಾ

0: ಮಾಸಿಕ ಪಿಂಚಣಿಯನ್ನ ಪಡೆಯಬಹುದು ಅಥವಾ ತಿಂಗಳಿಗೆ 210 ರೂಪಾಯಿ ಪಾವತಿಸುವ ಮೂಲಕ 5,000 ಮಾಸಿಕ ಪಿಂಚಣಿಯನ್ನ ಪಡೆಯಬಹುದು. ವಯಸ್ಸು ಹೆಚ್ಚಾದಂತೆ ಮಾಸಿಕ ಕೊಡುಗೆಯ ಮೊತ್ತವು ಹೆಚ್ಚಾಗುತ್ತದೆ. 60 ವರ್ಷ ತುಂಬಿದ ನಂತರ ಚಂದಾದಾರರು 3 ಪ್ರಯೋಜನಗಳನ್ನು ಪಡೆಯುತ್ತಾರೆ. ಮೊದಲನೆಯದಾಗಿ ಖಾತರಿಪಡಿಸಿದ ಕನಿಷ್ಠ ಪಿಂಚಣಿ ಮೊತ್ತವನ್ನು ಪಡೆಯುತ್ತಾರೆ. ಅಂದರೆ ಅಟಲ್ ಪಿಂಚಣಿ ಯೋಜನೆಯ ಅಡಿಯಲ್ಲಿ ಪ್ರತಿಯೊಬ್ಬ ಚಂದಾದಾರರು 60 ವರ್ಷ ವಯಸ್ಸಿನ ನಂತರ ತಿಂಗಳಿಗೆ 1,000, 2,000, 3,000, 4,000 ಅಥವಾ 5,000ದಂತೆ ಖಾತರಿಪಡಿಸಿದ ಕನಿಷ್ಠ ಪಿಂಚಣಿಯನ್ನು ಪಡೆಯುತ್ತಾರೆ. ಇನ್ನು ಎರಡನೆಯದಾಗಿ ಸಂಗಾತಿಗೆ ಖಾತರಿಪಡಿಸಿದ ಕನಿಷ್ಠ ಪಿಂಚಣಿ ಮೊತ್ತ ಸಿಗುತ್ತದೆ. ಅಂದರೆ ಚಂದಾದಾರರ ಮರಣದ ನಂತರ ಚಂದಾದಾರರ ಸಂಗಾತಿಯ ಮರಣದವರೆಗೆ ಚಂದಾದಾರರಂತೆಯೇ ಅದೇ ಪಿಂಚಣಿ ಮೊತ್ತವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಮೂರನೆಯದಾಗಿ ಚಂದಾದಾರರ ನಾಮನಿರ್ದೇಶಿತರಿಗೆ ಪಿಂಚಣಿ ಮೊತ್ತವನ್ನು ಹಿಂತಿರುಗಿಸಲಾಗುತ್ತೆ. ಅಂದರೆ ಚಂದಾದಾರರು ಮತ್ತು ಸಂಗಾತಿ ಇಬ್ಬರು ನಿಧನರಾದ ನಂತರ ಚಂದಾದಾರರ ನಾಮನಿರ್ದೇಶಿತರು ಚಂದಾದಾರರ 60 ವರ್ಷ ವಯಸ್ಸಿನವರೆಗೆ ಸಂಗ್ರಹವಾದ ಪಿಂಚಣಿ ಸಂಪತ್ತನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಈ ಅಟಲ್ ಪಿಂಚಣಿ ಯೋಜನೆಯ ಚಂದಾದಾರರು ಸ್ವಯಂ ಪ್ರೇರಿತವಾಗಿ ನಿರ್ಗಮಿಸಬಹುದು, ಆದರೆ 60 ವರ್ಷಕ್ಕಿಂತ ಮೊದಲು ನಿರ್ಗಮಿಸಬೇಕಾಗುತ್ತದೆ. ಖಾತೆ ನಿರ್ವಹಣಾ ಶುಲ್ಕವನ್ನು ಕಡಿತಗೊಳಿಸಿದ ನಂತರ ಅವರ ಕೊಡುಗೆಗಳಿಂದ ಗಳಿಸಿದ ನಿವ್ವಳ ಸಂಚಿತ ಆದಾಯವನ್ನು ಮರುಪಾವತಿಸಲಾಗುತ್ತದೆ. ಈ ಅಟಲ್ ಪಿಂಚಣಿ ಯೋಜನೆ ಖಾತೆಯನ್ನ ತೆರೆಯಲು ನಿಮ್ಮ ಉಳಿತಾಯ ಖಾತೆ ಇರುವ ಬ್ಯಾಂಕ್ ಶಾಖೆಗೆ ಅಥವಾ ಹತ್ತಿರದ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ ಎಪಿವೈ ಅಟಲ್ ಪಿಂಚಣಿ ಯೋಜನೆ ನೋಂದಣಿ ಫಾರ್ಮ್ ಅನ್ನ ಭರ್ತಿ ಮಾಡಬೇಕು. ನಿಮ್ಮ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ವಿವರವನ್ನ ಒದಗಿಸಬೇಕಾಗುತ್ತೆ. ನಿಮ್ಮ ಆಯ್ಕೆಗೆ ಅನುಗುಣವಾಗಿ ಮಾಸಿಕ, ತ್ರೈಮಾಸಿಕ, ಅರ್ಧ ವಾರ್ಷಿಕವಾಗಿ ಹಣ ಕಡಿತಗೊಳಿಸಲು ಸ್ವಯಂ ಡೆಬಿಟ್ ಸೌಲಭ್ಯವನ್ನ ಸಕ್ರಿಯಗೊಳಿಸಿಕೊಳ್ಳಬೇಕು. ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ಗಳ ಮೂಲಕವೂ ಆನ್ಲೈನ್ನಲ್ಲಿ ಸುಲಭವಾಗಿ ಈ ಖಾತೆಯನ್ನ ತೆರೆಯಬಹುದು. ಮಧ್ಯ ಮಧ್ಯದಲ್ಲಿ ಪಿಂಚಣಿ ಮೊತ್ತವನ್ನ ಹೆಚ್ಚು ಕಡಿಮೆ ಮಾಡಬಹುದು. ಒಂದು ವೇಳೆ ಖಾತೆಯಲ್ಲಿ ಹಣ ಇಲ್ಲದೇ ಇದ್ದರೆ 1 ತಿಂಗಳವರೆಗೂ ಹಣ ಕಟ್ಟಲು ಸಮಯ ಇರುತ್ತದೆ. 1 ತಿಂಗಳ ನಂತರವೂ ಖಾತೆಗೆ ದುಡ್ಡು ಬರಲಿಲ್ಲ ಎಂದರೆ ಸ್ವಯಂ ಡೆಬಿಟ್ ಎನ್ನುವುದು ಡಿಆಕ್ಟಿವೇಟ್ ಆಗುತ್ತೆ. ನಂತರ ಬ್ಯಾಂಕಿಗೆ ಹೋಗಿ ಮತ್ತೆ ಅದನ್ನ ಆಕ್ಟಿವೇಟ್ ಮಾಡಿಕೊಳ್ಳಬೇಕಾಗುತ್ತೆ. ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಆಪ್ಗಳ ಮೂಲಕ ಮನೆಯಲ್ಲಿಯೇ ಕುಳಿತು ಅಟಲ್ ಪಿಂಚಣಿ ಯೋಜನೆಯ ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲ ಹಂತದಲ್ಲಿ ನಿಮ್ಮ ಬ್ಯಾಂಕಿನ ಅಧಿಕೃತ ನೆಟ್ ಬ್ಯಾಂಕಿಂಗ್ ವೆಬ್ಸೈಟ್ ಅಥವಾ ಮೊಬೈಲ್ ಆಪ್ಗೆ ಲಾಗಿನ್ ಆಗಿ, ಎರಡನೆಯ ಹಂತದಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ ಎಂಬ ವಿಭಾಗಕ್ಕೆ ಹೋಗಿ ಅದರಲ್ಲಿ ಅಟಲ್ ಪೆನ್ಷನ್ ಯೋಜನಾ ಎನ್ನುವ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಆರಿಸಿದಾಗ ನಿಮ್ಮ ಆಧಾರ್ ಮತ್ತು ವೈಯಕ್ತಿಕ ವಿವರಗಳು ಸ್ವಯಂಚಾಲಿತವಾಗಿ ಅಲ್ಲಿ ಕಾಣಿಸುತ್ತವೆ. ನಿಮ್ಮ ಪಿಂಚಣಿ ಮೊತ್ತ ಮತ್ತು ಕಂತು ಕಡಿತವಾಗುವ ಅವಧಿಯನ್ನ ಆಯ್ಕೆ ಮಾಡಿ, ಅಂದರೆ ಮಾಸಿಕವಾಗಿಯೋ ತ್ರೈಮಾಸಿಕವಾಗಿಯೋ ಅಥವಾ ಅರ್ಧವಾರ್ಷಿಕವಾಗಿ ಕಡಿತವಾಗುವ ಅವಧಿಯನ್ನ ಆಯ್ಕೆ ಮಾಡಿ ನಿಮ್ಮ ನಾಮಿನಿ ವಿವರಗಳನ್ನು ಕೂಡ ಭರ್ತಿ ಮಾಡಿ ಸಬ್ಮಿಟ್ ನೀಡಬೇಕು. ನಿಮ್ಮ ಮೊಬೈಲ್ಗೆ ಬರುವ ಒಟಿಪಿಯನ್ನ ನಮೂದಿಸಿದರೆ ನಿಮ್ಮ ಅರ್ಜಿ ಸಲ್ಲಿಕೆ ಪೂರ್ಣಗೊಳ್ಳುತ್ತದೆ. ಹೆಚ್ಚಿನ ಅಧಿಕೃತ ಮಾಹಿತಿ ಮತ್ತು ನಿಮ್ಮ ವಯಸ್ಸಿಗೆ ತಕ್ಕ ಪಿಂಚಣಿ ಚಾರ್ಟ್ ಅನ್ನು ವೀಕ್ಷಿಸಲು ಭಾರತ ಸರ್ಕಾರದ ಮೈ ಸ್ಕೀಮ್ ಪೋರ್ಟಲ್ ಅಥವಾ ಪಿಎಫ್ಆರ್ಡಿಎ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ನಾಳೆಯ ಚಿಂತೆ ಇಂದಿನ ಸಣ್ಣ ಉಳಿತಾಯದಿಂದ ದೂರವಾಗುತ್ತದೆ ಎನ್ನುವ ಮಾತು ಸಾರ್ವಕಾಲಿಕ ಸತ್ಯ. ಮನುಷ್ಯನ ಯೌವನ ಮತ್ತು ದುಡಿಯುವ ಶಕ್ತಿ ಶಾಶ್ವತವಲ್ಲ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬಡವರು ಮತ್ತು ದಿನಗೂಲಿ ಕಾರ್ಮಿಕರ ವೃದ್ಧಾಪ್ಯದ ಜೀವನ ಅತ್ಯಂತ ಕಷ್ಟಕರವಾಗಿರುತ್ತದೆ. ಇಂತಹ ಅಸಂಘಟಿತ ವಲಯದ ಕೋಟ್ಯಂತರ ಭಾರತೀಯರ ಬದುಕಿಗೆ ಆಸರೆಯಾಗಿ ಅವರ ಮುಸ್ಸಂಜೆಯ ದಿನಗಳಲ್ಲಿ ಗೌರವಯುತ ಜೀವನ ನಡೆಸಲು ಭಾರತ ಸರ್ಕಾರ ತಂದಂತಹ ಈ ಅದ್ಭುತ ಯೋಜನೆಯೇ ಅಟಲ್ ಪಿಂಚಣಿ ಯೋಜನೆ. ಇದು ಕೇವಲ ಒಂದು ಯೋಜನೆಯಲ್ಲ, ಶ್ರಮಿಕ ವರ್ಗದ ನೆಮ್ಮದಿಯ ನಾಳೆಗೆ ಹಾಕಿದ ಗಟ್ಟಿ ಮುನ್ನುಡಿಯಾಗಿದೆ.
1: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಪಿಎಂ ಅಟಲ್ ಪಿಂಚಣಿ ಯೋಜನೆಯ ಕುರಿತು ಮಾಹಿತಿಯನ್ನ ನೀಡಿದವರು ರೂಪಾ ಗೌಡ, ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್.

0: ಕೇಳುಗರೇ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 0-8-0. ಕೇಳಿ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ, ಪ್ರಧಾನಿ ನರೇಂದ್ರ ಮೋದಿ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಪಾಕಿಸ್ತಾನ ಬಳಕೆ, ವಿಶ್ವಸಂಸ್ಥೆಯಲ್ಲಿ ನೆರೆ ರಾಷ್ಟಕ್ಕೆ ಭಾರತ ತರಾಟೆ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಜಿಂಬಾಬ್ವೆ ಮುಖಾಮುಖಿ. ವಾರ್ತೆಗಳ ವಿವರ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿರೋಧ ಪಕ್ಷಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2:00 ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಗ್ಗೆ 11:00 ಸದನ ಸೇರಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಪ್ರಶ್ನೋತ್ತರ ಅವಧಿ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯವನ್ನು ಎತ್ತಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಬೇರೆ ಯಾವುದೇ ವಿಷಯದ ಬಗ್ಗೆ ಯಾವುದೇ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡಲಾಗುವುದಿಲ್ಲ. ಪ್ರಶ್ನೋತ್ತರ ಅವಧಿಯ ನಿಯಮಗಳ ಪ್ರಕಾರ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸಬೇಕು. ಸರ್ಕಾರದಿಂದ ಉತ್ತರವನ್ನು ಪಡೆಯಲು ಸದಸ್ಯರಿಗೆ ಇದು ಅತ್ಯಂತ ಪ್ರಮುಖ ಸಮಯವಾಗಿದೆ ಎಂದು ಸ್ಪೀಕರ್ ಹೇಳಿದರು. ನೀಟ್ ಕುರಿತು ಚರ್ಚೆ ನಡೆಸಲು ಸಿದ್ಧ ಎಂದು ಸರ್ಕಾರ ಈಗಾಗಲೇ ವಿರೋಧ ಪಕ್ಷದ ಸದಸ್ಯರಿಗೆ ಭರವಸೆ ನೀಡಿದೆ. ಸದನ ಸುಗಮವಾಗಿ ನಡೆಸಲು ಸಹಕರಿಸುವಂತೆ ಸ್ಪೀಕರ್ ವಿರೋಧ ಪಕ್ಷಗಳನ್ನು ಮನವಿ ಮಾಡಿದರು. ಆದರೂ ಪ್ರತಿಭಟನೆ ಮುಂದುವರೆಸಿದ ಕಾರಣ ಕಲಾಪವನ್ನು ಮಧ್ಯಾಹ್ನ 2:00 ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿ ಬೆಳಗ್ಗೆ 11:00 ಕಲಾಪ ಆರಂಭವಾದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ದೇಶದ ವಿವಿಧ ಭಾಗಗಳಲ್ಲಿ ಪ್ರವಾಹ, ಭೂಕುಸಿತ ಸೇರಿದಂತೆ ಮಳೆ ಸಂಬಂಧಿತ ವಿಪತ್ತುಗಳಿಂದ ಉಂಟಾದ ಜೀವಹಾನಿಗೆ ದುಃಖ ವ್ಯಕ್ತಪಡಿಸಿದರು. ಜೀವ ಕಳೆದುಕೊಂಡವರ ಸ್ಮರಣಾರ್ಥ ಸದನದಲ್ಲಿ ಮೌನ ಆಚರಿಸಲಾಯಿತು. ನಂತರ ವಿರೋಧ ಪಕ್ಷದ ಸದಸ್ಯರು ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಬಗ್ಗೆ ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಈ ವೇಳೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಕ್ರಿಯಿಸಿ, ಸರ್ಕಾರ ನೀಟ್ ವಿಷಯದ ಬಗ್ಗೆ ಚರ್ಚಿಸಲು ಸಿದ್ದವಾಗಿದೆ, ಆದರೆ ಕಾಂಗ್ರೆಸ್ ಪಕ್ಷ ಷರತ್ತುಗಳನ್ನು ವಿಧಿಸುತ್ತಿದೆ. ಈ ರೀತಿ ಮಾಡುವ ಮೂಲಕ ಚರ್ಚೆಗೆ ಅವಕಾಶ ನೀಡಲು ಕಾಂಗ್ರೆಸ್ ಬಯಸುತ್ತಿಲ್ಲ ಎಂದು ಆರೋಪಿಸಿದರು. ನೀಟ್ ಪರೀಕ್ಷೆ ವಿಷಯವನ್ನು ರಾಜಕೀಯಗೊಳಿಸಬಾರದು. ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ತ್ವರಿತ ಮತ್ತು ಕಠಿಣ ಶಿಕ್ಷೆ ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಪ್ರಧಾನಿ ನರೇಂದ್ರ ಮೋದಿ ಕ್ರಮ ಕೈಗೊಂಡಿದ್ದಾರೆ. ಸಂಸತ್ತಿನಲ್ಲಿ ರಚನಾತ್ಮಕ ಮತ್ತು ಸಮಗ್ರ ಚರ್ಚೆಗೆ ಅವಕಾಶ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಈ ವೇಳೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿ, ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದರು. ಅವರ ರಾಜೀನಾಮೆಯಿಲ್ಲದೆ ಚರ್ಚೆ ನಡೆಯುವುದಿಲ್ಲ ಎಂದು ಹೇಳಿದರು. ಗದ್ದಲದ ಹಿನ್ನೆಲೆಯಲ್ಲಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಕಲಾಪವನ್ನು ಮಧ್ಯಾಹ್ನ 2:00 ಮುಂದೂಡಿದರು. ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಬೇರೇನೂ ಮುಖ್ಯವಲ್ಲ. ಪ್ರಶ್ನೆಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿ

0: ಗಿರುವವರಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ನಿಟ್ಟಿನಲ್ಲಿ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ಕಾಪಾಡುವ ಕ್ರಮಗಳ ಸರಣಿಯನ್ನು ಇದು ಮುಂದುವರಿಸುತ್ತದೆ. ಯುವಕರ ಭವಿಷ್ಯಕ್ಕೆ ಹಾನು ಮಾಡಲು ಪ್ರಯತ್ನಿಸುವವರನ್ನು ಬಿಡಲಾಗುವುದಿಲ್ಲ ಎಂದು ಹೇಳಿದ್ದಾರೆ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಬಳಸುತ್ತಿರುವುದಕ್ಕಾಗಿ ಪಾಕಿಸ್ತಾನವನ್ನು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ಕಾಶ್ಮೀರ ಯಾವಾಗಲೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿ ಉಳಿಯುತ್ತದೆ ಎಂದು ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪ್ರತಿಪಾದಿಸಿದ್ದಾರೆ. ವಿಶ್ವಸಂಸ್ಥೆಯ ನೈಸರ್ಗಿಕ ಸಂಪನ್ಮೂಲಗಳ ಆಡಳಿತದ ಕುರಿತಾದ ಉನ್ನತ ಮಟ್ಟದ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನ ತನ್ನ ಸುಳ್ಳು ನಿರೂಪಣೆಯನ್ನು ಹರಡಲು ಉನ್ನತ ಮಟ್ಟದ ಚರ್ಚೆಯನ್ನು ದುರುಪಯೋಗಪಡಿಸಿಕೊಂಡಿದೆ ಎಂದು ಟೀಕಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶವು ಯಾವಾಗಲೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಭಾರತದ ಸಾರ್ವಭೌಮ ಪ್ರದೇಶವನ್ನು ಅಕ್ರಮವಾಗಿ ಪಾಕಿಸ್ತಾನ ಆಕ್ರಮಿಸಿಕೊಂಡಿದೆ ಎಂದು ಪಿ ಹರೀಶ್ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಗೆ ಭಾರತ ಕರೆ ನೀಡಿದೆ. ಅಲ್ಲದೆ ಮುಕ್ತ, ಎಲ್ಲರನ್ನೂ ಒಳಗೊಂಡ ಮತ್ತು ನಿಯಮ ಆಧಾರಿತ ಇಂಡೋ ಪೆಸಿಫಿಕ್ಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದೆ. ಫಿಲಿಪೈನ್ಸ್ನ ಮನಿಲಾದಲ್ಲಿ ನಡೆದ 33ನೇ ಆಸಿಯಾನ್ ಪ್ರಾದೇಶಿಕ ಸಚಿವರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ಸಚಿವ ಡಾ.ಎಸ್.ಜೈಶಂಕರ್, ಜಾಗತಿಕ ಸಂಕೀರ್ಣತೆಯ ಸಮಯದಲ್ಲಿ ಇಂಡೋ ಪೆಸಿಫಿಕ್ನಲ್ಲಿ ರಾಜಕೀಯ ಮತ್ತು ಭದ್ರತಾ ಸಮಸ್ಯೆಗಳನ್ನು ಚರ್ಚಿಸಲು ಇದು ಒಂದು ಪ್ರಮುಖ ವೇದಿಕೆಯಾಗಿದೆ ಎಂದು ಹೇಳಿದರು. ಪ್ರಾದೇಶಿಕ ಸಹಕಾರದಲ್ಲಿ ಭಾರತದ ಪಾತ್ರವನ್ನು ಎತ್ತಿ ತೋರಿಸಿದ ಸಚಿವರು, ಅತ್ಯುತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುವುದು, ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಜಂಟಿ ಸಮರಾಭ್ಯಾಸವನ್ನು ನಡೆಸುವ ಮೂಲಕ ವಿಪತ್ತು ಪರಿಹಾರಕ್ಕೆ ಭಾರತದ ಸಹಯೋಗದ ವಿಧಾನವನ್ನು ಒತ್ತಿ ಹೇಳಿದರು. ಶ್ರೀಲಂಕಾ, ಫಿಲಿಪೈನ್ಸ್ ಮತ್ತು ಜಮೈಕಾದಲ್ಲಿ ಚಂಡಮಾರುತಗಳು ಹಾಗೂ ಮ್ಯಾನ್ಮಾರ್, ವೆನೆಜುವೆಲಾ ಮತ್ತು ಅಫ್ಘಾನಿಸ್ತಾನದಲ್ಲಿ ಭೂಕಂಪಗಳ ನಂತರ ಪುನರ್ವಸತಿ ಪ್ರಯತ್ನಗಳನ್ನು ಭಾರತ ಇತ್ತೀಚೆಗೆ ಬೆಂಬಲಿಸಿದೆ ಎಂದು ಡಾ.ಎಸ್.ಜೈಶಂಕರ್ ಹೇಳಿದರು. ಇಂದು ರಾಷ್ಟೀಯ ಪ್ರಸಾರ ದಿನವನ್ನು ಆಚರಿಸಲಾಗುತ್ತಿದೆ. 1927ರಲ್ಲಿ ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ಸ್ಟೇಷನ್ನಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಸಾರವಾಯಿತು. 1936ರ ಜೂನ್ 8ರಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋ ಆಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ಧಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿದೆ. 1956ರಲ್ಲಿ ರಾಷ್ಟೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927ರಿಂದ ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯವಾದ ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ಇಂದು ಸ್ವಾತಂತ್ರ್ಯ ಹೋರಾಟಗಾರರಾದ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಮತ್ತು ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನ. ಈ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಲೋಕಮಾನ್ಯ ಬಾಲಗಂಗಾಧರ ತಿಲಕರು ರಾಷ್ಟೀಯತೆಯ ಮನೋಭಾವವನ್ನು ಜಾಗೃತಗೊಳಿಸಿದರು, ಜನರ ಸೇವೆಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಪ್ರೇರೇಪಿಸಿದರು, ಭಾರತೀಯ ಸಂಸ್ಕೃತಿಯನ್ನು ಜನಪ್ರಿಯಗೊಳಿಸಲು ಮತ್ತು ಸಹೋದರತ್ವದ ಮನೋಭಾವವನ್ನು ಮತ್ತಷ್ಟು ಹೆಚ್ಚಿಸಲು ಶ್ರಮಿಸಿದರು ಎಂದು ಹೇಳಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ

ಚಂದ್ರಶೇಖರ ಆಜಾದರ ನಿರ್ಭೀತ ಧೈರ್ಯ ಮತ್ತು ಅಚಲ ದೇಶಭಕ್ತಿಯು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಅವರು ಅಸಂಖ್ಯಾತ ಯುವಕರನ್ನು ರಾಷ್ಟಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಪ್ರೇರೇಪಿಸಿದರು. ಅವರ ಸಂಕಲ್ಪವು ಎಲ್ಲಾ ಪೀಳಿಗೆಗಳಿಗೆ ಸ್ಫೂರ್ತಿ ನೀಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮೇನಿಯಾಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ರೊಮೇನಿಯಾ ಅಧ್ಯಕ್ಷ ನಿಕೋಸೋರ್ ಡಾನ್, ಹಂಗಾಮಿ ಪ್ರಧಾನಿ ಇಲಿ ಬೊಲೋಜನ್, ಸೆನೆಟ್ ಅಧ್ಯಕ್ಷೆ ನಿರ್ಸಿಯಾ ಅಬ್ರುಡಿಯನ್ ಮತ್ತು ಡೆಪ್ಯೂಟೀಸ್ ಚೇಂಬರ್ ಅಧ್ಯಕ್ಷೆ ಸೋರಿನ್ ಗ್ರಿಂಡೆನು ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಹರಾರೆಯಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 4:30ಕ್ಕೆ ಆರಂಭವಾಗಲಿದೆ. ಶ್ರೇಯಸ್ ಅಯ್ಯರ್ ನೇತೃತ್ವದ ಭಾರತ ತಂಡ ಸರಣಿಯಲ್ಲಿ ಶುಭಾರಂಭದ ನಿರೀಕ್ಷೆಯಲ್ಲಿದೆ. ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅನುಪಸ್ಥಿತಿಯಲ್ಲಿ ವಿವಿಎಸ್ ಲಕ್ಷ್ಮಣ್ ತಂಡದ ಹಂಗಾಮಿ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ, ಪ್ರಧಾನಿ ನರೇಂದ್ರ ಮೋದಿ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಪಾಕಿಸ್ತಾನ ಬಳಕೆ, ವಿಶ್ವಸಂಸ್ಥೆಯಲ್ಲಿ ನೆರೆ ರಾಷ್ಟಕ್ಕೆ ಭಾರತ ತರಾಟೆ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಜಿಂಬಾಬ್ವೆ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಇದೀಗ ರಾಜೇಶ್ ಕೃಷ್ಣನ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಮಿಲನ ಚಿತ್ರದ ಹಾಡು, ಜಯಂತ್ ಕಾಕಿಣಿಯವರ ಸಾಹಿತ್ಯವಿದೆ, ಮನೋಮೂರ್ತಿಯವರ ಸಂಗೀತವಿದೆ.

0: ಬೈಕೆ ಬ್ಯಾಂಡೇಜು
1: ಬಿದ್ದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ವಿದ್ಯಾಶಾರದವರ ಸ್ವರದಲ್ಲಿ ಬಣ್ಣ ಬಣ್ಣದ ಬದುಕು ಚಿತ್ರದಿಂದ ಗೀತೆಯನ್ನ ಕೇಳಿದ್ರಿ. ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30 ಆಗ್ತಾ ಇದೆ. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 25ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ.
5: ತಾಮ್ರಧ್ವಜನ ಬಾಣಪ್ರಯೋಗಕ್ಕೆ ಬದಲಾಗಿ ಅನಿರುದ್ಧನು ಕೂಡ ಮಹಾಕೋಪದಿಂದ ಪ್ರಳಯಾಗ್ನಿಯಂತೆ ಇದ್ದಂತಹ ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಆಕಾಶ ತುಂಬುವ ರೀತಿಯಲ್ಲಿ ಅನಿರುದ್ಧನ ಮೇಲೆ ಬಾಣಪ್ರಯೋಗಗಳನ್ನು ಮಾಡ್ತಾ ಇದ್ದಾನೆ ತಾಮ್ರಧ್ವಜ. ತಾಮ್ರಧ್ವಜನ ಬಾಣದ ಆಘಾತಕ್ಕೆ ಸಿಕ್ಕಿ ಅನಿರುದ್ಧ ಗಾಯಗೊಂಡು ಮೂರ್ಛೆ ಹೋಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಅನಿರುದ್ಧನಿಗೆ ಸಹಾಯವನ್ನು ಮಾಡುವುದಕ್ಕೋಸ್ಕರ ಅನುಸಾಲ್ವ, ಪ್ರದ್ಯುಮ್ನ, ಸಾತ್ಯಕಿ ಮೊದಲಾದವರು ತಾಮ್ರಧ್ವಜನ ಎದುರಿಗೆ ಬಂದು ಯುದ್ಧವನ್ನು ಮಾಡುವುದಕ್ಕೆ ನಿಂತಿದ್ದಾರೆ.

ಅನಿರುದ್ಧನ ಸಹಾಯಕ್ಕೆ ಬಂದಂತಹ ಅನುಸಾಲ್ವ, ಪ್ರದ್ಯುಮ್ನ, ಸಾತ್ಯಕಿ ಇವರನ್ನ ತಾಮ್ರಧ್ವಜ ಎದುರಿಸ್ತಾ ಇದ್ದಾನೆ. ಅವರೆಲ್ಲರನ್ನು ಕೂಡ ಹೊಡೆದಿದ್ದಾನೆ. ಕೃತವರ್ಮ ಸಾತ್ಯಕಿಗಳನ್ನ ಸದೆ ಬಡಿದಿದ್ದಾನೆ. ಬಬ್ರುವಾಹನ ಯೌವನಾಶ್ವರನ್ನ ಹಿಂಸೆ ಮಾಡಿದ್ದಾನೆ. ನೀಲಧ್ವಜ ಅನುಸಾಲ್ವರನ್ನ ಬಾಣದಿಂದ ಗಾಯಗೊಳಿಸಿದ್ದಾನೆ. ಪ್ರದ್ಯುಮ್ನನ್ನ ಹೀಗೆಳೆದು ಕರ್ಣಾರ್ಜುನರ ಮೇಲೆ ಬರಲು ಆಗ ವೃಷಕೇತು ಆ ತಾಮ್ರಧ್ವಜನ ರಥವನ್ನ ತಡೆದು ಮುರಿದಾಗ ತಾಮ್ರಧ್ವಜ ಇನ್ನೊಂದು ರಥವನ್ನು ಹತ್ತಿ ಬರ್ತಾ ಇದ್ದಾನಂತೆ.

0: రథారోహణం గైధను.
1: తామ్రధ్వజ పాండవర ఎల్ల అతిరథ మహారథరన్ను కూడా సోలిసిబిట్టు ಕೃಷ್ಣಾರ್ಜುನರ ಮೇಲೆ ಯುದ್ಧವನ್ನು ಮಾಡುವುದಕ್ಕೋಸ್ಕರ ಬಂದಂತಹ ಸಂದರ್ಭದಲ್ಲಿ ವೃಷಕೇತು ಅವನನ್ನು ತಡೆದು ಅವನ ರಥವನ್ನು ಮುರಿತಾನೆ. ರಥವನ್ನು ಮುರಿದಾಗ ಇನ್ನೊಂದು ರಥವನ್ನು ಹತ್ತಾನೆ, ಅದನ್ನು ಮುರಿತಾನೆ. ಹೀಗೆ 100 ರಥಗಳನ್ನು ಮುರಿದಾಗ ಮತ್ತೆ ಇನ್ನು ಹೊಸ ರಥವನ್ನು ಅವನು ಹತ್ತಿ ಬರ್ತಾ ಇದ್ದಾನೆ. ಆ ನಂತರ ಬಂದಂತಹ ಸೈನ್ಯವನ್ನೆಲ್ಲ ಸಂಹಾರ ಮಾಡಿಬಿಟ್ಟು ತಾಮ್ರಧ್ವಜ ನೆಲದ ಮೇಲೆ ನಿಂತಿದ್ದಾನೆ. ನಿಂತುಬಿಟ್ಟು ಯುದ್ಧ ಮಾಡ್ತಾ ಇದ್ದಾನೆ. 3 ಬಾಣಗಳಿಂದ ವೃಷಕೇತವನ್ನು ಘಾತಿಸ್ಬಿಟ್ಟು ಅವನು ಎಚ್ಚರ ತಪ್ಪುವಂತೆ ಮಾಡಿಬಿಟ್ಟು ಇನ್ನೊಂದು ಹೊಸ ರಥವನ್ನು ಹತ್ತಿ ಯುದ್ಧವನ್ನು ಮಾಡ್ತಾ ಇದ್ದಾನೆ.
0: ಅನಿರುದ್ಧನಂ ಗೆಲ್ದು ವೃಷಕೇತುವಂ ಕೆಡಗಲನು ಸಾಲ್ವನಿದಿರಾದೊಡಾದನ ಪರಾಕ್ರಮ

0: ಅಸಿತಧ್ವಜರಂ ತಗುಳ್ದು ಅವಂ ಬೊಬ್ಬಿರಿದನು.
1: ವೃಷಕೇತು ತಾಮ್ರಧ್ವಜನ 100 ರಥಗಳನ್ನ ಮುರಿದು ಹಾಕಿದ್ದಾನೆ. ಅನಂತರ ವೃಷಕೇತುವನ್ನ ಘಾಸಿಗೊಳಿಸಿ ಅನಂತರ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ತಾಮ್ರಧ್ವಜ ಎಲ್ಲರನ್ನೂ ಕೂಡ ಸೋಲಿಸಿದ್ದಾನೆ. ಅಲ್ಲಿದ್ದಂತಹ ಅನಿರುದ್ಧ, ವೃಷಕೇತು, ಅನುಸಾಲ್ವ, ಕೃತವರ್ಮ, ಸಾತ್ವಿಕಿ, ಪ್ರದ್ಯುಮ್ನ, ಬಬ್ರುವಾಹನ ಎಲ್ಲರನ್ನೂ ಕೂಡ ಗಾಯಗೊಳಿಸಿದ್ದಾನೆ. ಹಂಸಧ್ವಜ, ಯೌವನಾಶ್ವ, ನೀಲಧ್ವಜ ಎಲ್ಲರನ್ನೂ ಕೂಡ ಸೋಲಿಸ್ಬಿಟ್ಟು ತಾಮ್ರಧ್ವಜ ಜೋರಾಗಿ ಗರ್ಜನೆ ಮಾಡ್ತಾ ಇದ್ದಾನಂತೆ, ನಿಮ್ಮಲ್ಲಿ ಯಾರಾದರೂ ವೀರರಿದ್ದರೆ ಬನ್ನಿ ನನ್ನ ಜೊತೆ ಯುದ್ಧ ಮಾಡೋದಕ್ಕೋಸ್ಕರ. ಈಗ ಎಲ್ಲ ವೀರರು ಕೂಡ ಓಡಿ ಹೋಗ್ತಾ ಇದ್ದಾರೆ. ಆ ಓಡಿ ಹೋಗ್ತಾ ಇರುವಂತಹ ವೀರರನ್ನು ಅರ್ಜುನ ನೋಡಿಬಿಟ್ಟು

0: ಸೈನ್ಯದಲ್ಲಿರುವಂತಹ ಪರಾಕ್ರಮಿಗಳಾಗಿರುವಂತಹ ವೀರರು ಧೀರರು ಆದಂತಹ ಸೈನಿಕರು ತಾಮ್ರಧ್ವಜನ ಎದುರು ನಿಂತು ಸೋತು ಪಲಾಯನವನ್ನು ಮಾಡ್ತಾ ಇದ್ದಾರಂತೆ. ಅವನ ವಾಹನ ಆಯುಧಗಳನ್ನು ಬಿಟ್ಟು ಓಡ್ ಹೋಗ್ತಾ ಇದ್ದಾರಂತೆ. ಇದನ್ನ ಅರ್ಜುನ ನೋಡಿ ಭಯಂಗೊಂಡು ಕಳವಳದಿಂದ ಗಾಂಡೀವವನ್ನು ಹಿಡಿದು ಹೆದೆಯನ್ನು ತೀಡಿ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಆಕಾಶಕ್ಕೆ ದಾರಿಯನ್ನು ಮಾಡ್ತಾ ಇದ್ದಾನೆಯೋ ಎಂಬಂತೆ ಇಡೀ ಆಕಾಶವೆಲ್ಲ ಅರ್ಜುನನ ಬಾಣದಿಂದ ತುಂಬಿ ಹೋಯಿತು. ಈ ಪ್ರಕಾರವಾಗಿ ಅರ್ಜುನ ತಾಮ್ರಧ್ವಜನ ಮೇಲೆ ಆ ಯುದ್ಧ ಭೂಮಿಯಲ್ಲಿ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಅದನ್ನು ನೋಡಿ
1: ಲೇಸಾದು ದೈ ಪಾರ್ಥ ಕೃಷ್ಣನ ಸಹಾಯದಿಂದ ಈ ಸುದಿನ ಮಾ

ಗೋತ್ರಗತ್ಯಾ ದೋಷಮಂ ಕಳೆದು ಕೊಂಬ ಮಖಗೆ ಏ ಸುಗರಿಗಳ್ಬೇಕೋ ನಿನಗೆ.

ತಾಮ್ರಧ್ವಜ ಅರ್ಜುನನನ್ನು ನೋಡಿ ಅರ್ಜುನನ ಬಾಣಪ್ರಯೋಗವನ್ನು ಕಂಡು ಕಳವಳಗೊಂಡು ಅರ್ಜುನನನ್ನು ಅಪಹಾಸ್ಯ ಮಾಡ್ತಾ ಇದ್ದಾನೆ. ಅರ್ಜುನ, ಲೇಸಾದು ದೈಪಾರ್ಥ, ಕೃಷ್ಣನ ಸಹಾಯದಿಂದ ಈಸು ದಿನ ಆಹವದೊಳ್ ಎಲ್ಲರಂ ಗೆಲ್ದೆ. ಬಿಡು, ನೀನು ಇಷ್ಟು ದಿವಸ ಯುದ್ಧ ಮಾಡಿದೀಯ, ಎಲ್ಲ ಯುದ್ಧದಲ್ಲಿಯೂ ಕೂಡ ಕೃಷ್ಣ ನಿನಗೆ ಸಹಾಯಕನಾಗಿದ್ದಾನೆ, ಕೃಷ್ಣನ ಸಹಾಯದಿಂದ ಎಲ್ಲ ಯುದ್ಧವನ್ನು ಕೂಡ ಗೆದ್ದಿದೀಯ, ನನ್ನ ಜೊತೆ ಛಲವನ್ನು ಬಿಟ್ಟುಬಿಡು, ಮೇಲಾಟಕ್ಕೆ ಬರಬೇಡ. ಈ ಗೋತ್ರ ಹತ್ಯಾ ದೋಷವನ್ನು ಕಳೆದುಕೊಳ್ಳುವಂತಹ ಅಶ್ವಮೇಧ ಯಾಗಕ್ಕೆ ನಿನಗೆ ಎಷ್ಟು ಕುದುರೆ ಬೇಕಪ್ಪ, ಅಷ್ಟು ಕುದುರೆಯನ್ನು ನಾನು ಕೊಡ್ತೇನೆ. ಈ ಕೃಷ್ಣ ಇರಬೇಕಾದ್ರೆ ನನಗೆ ಅಶ್ವಮೇಧ ಯಾತಕ್ಕೆ ಬೇಕು? ಈ ಕೃಷ್ಣನ ಜೊತೆ ನಾನು ಅಶ್ವಮೇಧ ಯಾಗವನ್ನು ಮಾಡ್ತೇನೆ, ಇನ್ನೇನು ಕೂಡ ಬೇಕಾಗಿಲ್ಲ. ಹಣಕ್ಕೋಸ್ಕರ ಧರ್ಮ ಕಾರ್ಯವನ್ನು ಮಾಡಿದವನಂತೆ ನೀನು ಭ್ರಷ್ಟನಾಗಿದೀಯ, ಹೋಗು ಹೋಗು ಅಂತ ತಾಮ್ರಧ್ವಜ ಅವನ ಮೇಲೆ ಬಾಣಗಳ ಮಳೆಯನ್ನು ಗೆರಿತಾ ಇದ್ದಾನೆ. ಆಗ ಅರ್ಜುನ

ಅರ್ಜುನ ಹೇಳ್ತಾ ಇದ್ದಾನೆ, ಎಲ್ಲವೋ ತಾಮ್ರಧ್ವಜ, ನಿನಗೇನೋ ಗೊತ್ತು ಕೃಷ್ಣನ ಮಹಿಮೆ. ಧರ್ಮದಿಂದ ಆರ್ಜಿಸಿದ ಹಣದಿಂದ ಧರ್ಮವನ್ನ ಮಾಡಬೇಕು. ಕೃಷ್ಣನನ್ನ ಸುಮ್ಸುಮ್ನೆ ಪಡ್ಕೊಳ್ಳಕ್ ಆಗೋದಿಲ್ಲ. ಆ ಕೃಷ್ಣನನ್ನ ಪಡೆಯಬೇಕಾದ್ರೆ ವಿಧಿ ವಿಧಾನಗಳು ಬೇಕು. ಆ ಧರ್ಮವನ್ನ ಮಾಡಬೇಕು, ಸಾಕ್ಷಾತ್ಕಾರ ಮಾಡಬೇಕು, ಜಪ ತಪಾದಿಗಳನ್ನ ಮಾಡಬೇಕು. ಹೀಗೆ ಕೃಷ್ಣನನ್ನ ಭಕ್ತಿಯಿಂದ, ಅಂತರಂಗದ ಭಕ್ತಿಯಿಂದ ಸಾಕ್ಷಾತ್ಕರಿಸಿಕೊಳ್ಬೇಕು. ಕೃಷ್ಣನು ಸರ್ವಥಾ ಪರಿಪೂರ್ಣನಾಗಿರುವಂತಹ ವ್ಯಕ್ತಿ. ನಿನಗೇನೋ ಗೊತ್ತು ಮೂಢ, ಹೋಗು ಹೋಗು ಅಂತ ಅರ್ಜುನ ಬಾಣಗಳಿಂದ ತಾಮ್ರಧ್ವಜನ ರಥ, ಕುದುರೆ, ಸಾರಥಿಗಳನ್ನೆಲ್ಲ ಮುರಿದು ಹಾಕ್ತಾ ಇದ್ದಾನೆ.

ಅರ್ಜುನ ತಾಮ್ರಧ್ವಜನ ರಥದ ಮೇಲೆ ಬಾಣದ ಮಳೆಯನ್ನು ಸುರಿಸಿ ಆ ರಥವನ್ನು ಮುರಿದ. ಆ ರಥವನ್ನು ಮುರಿದಾಗ ಇನ್ನೊಂದು ರಥವನ್ನು ಅವನು ತೆಗೆದುಕೊಂಡು ಬಂದ. ಯಾವ ಯಾವ ರಥವನ್ನು ತರುತ್ತಾನೋ ಹೊಸ ಹೊಸ ರಥವನ್ನು, ಆ ಹೊಸ ರಥವನ್ನೆಲ್ಲ ಅರ್ಜುನ ತನ್ನ ಬಾಣದಿಂದ ಮುರಿದಿದ್ದಾನೆ. ಈ ರೀತಿಯಾಗಿ ಮಹಾರಥನಾದಂತಹ ತಾಮ್ರಧ್ವಜನ 1000 ರಥಗಳನ್ನು ಅರ್ಜುನ ಮುರಿದು ಹಾಕಿದ್ದಾನಂತೆ. ಅನಂತರ ದೇವದತ್ತ ಶಂಖವನ್ನು ಊದಿಬಿಟ್ಟು ಅವನ ಸೈನ್ಯದಲ್ಲಿ ಉತ್ಸಾಹವನ್ನು ಉಂಟು ಮಾಡಿ ತಾಮ್ರಧ್ವಜನ ಎರಡೂ ಕಡೆಗಳಲ್ಲಿ ಇದ್ದಂತಹ ಸೈನ್ಯಗಳನ್ನೆಲ್ಲ ಸಂಹಾರ ಮಾಡಿದ್ದಾನೆ. ಇಂತಹ ಅರ್ಜುನನ ಸಾಹಸಕ್ಕೆ ಮೆಚ್ಚಿ

ತಾಮ್ರಧ್ವಜನ್ ಅರ್ಜುನನ ಸಾಹಸವನ್ನ ಮೆಚ್ಚಿ ಹೊಗಳ್ತಾ ಇದ್ದಾನೆ, ಅರ್ಜುನನ ಪೌರುಷವನ್ನ ಮೆಚ್ಚಿದ್ದಾನೆ, ಅದನ್ನು ಹೊಗಳ್ತಾ ಇದ್ದಾನೆ. ಮತ್ತು ನನಗೇನು ಪೌರುಷ ಇಲ್ಲವೇ ಅಂತ ಹೇಳ್ತಾ ತಾಮ್ರಧ್ವಜನು ಕೂಡ ಬಾಣಗಳನ್ನ ಬಿಡ್ತಾ ಇದ್ದಾನೆ. ಆ ಬಾಣ ಹೇಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಶ್ರೇಷ್ಠವಾದಂತಹ ಸಿಡಿದು ಬೆಟ್ಟದ ನೆತ್ತಿಗೆ ಅಪ್ಪಳಿಸುವಂತೆ ಅರ್ಜುನನ ಹಣೆಗೆ ತಾಮ್ರಧ್ವಜನ ಬಾಣ ಬೀಳಲು ಅಲ್ಲಿಂದ ರಕ್ತ ಧಾರೆಯಾಗಿ ಹೊರಗಡೆ ಸುರಿತಾ ಇದೆಯಂತೆ. ತಾಮ್ರಧ್ವಜನ ಬಾಣದ ಆಘಾತಕ್ಕೆ ರಕ್ತ ಚಿಮ್ತ ಅರ್ಜುನ ಕೆಳಗಡೆ ಬಿದ್ದುಬಿಟ್ಟಿದ್ದಾನೆ, ಮೂರ್ಛೆ ಹೋಗಿದ್ದಾನೆ. ಆ ಕ್ಷಣದಲ್ಲಿ ಪುನಃ ಪುನರ್ಜನ್ಮ ಬಂದಂತೆ ಅವನಿಗೆ ಎಚ್ಚರ ಬಂದು ಇನ್ನೊಂದು ಬಾಣವನ್ನು ತೆಗೆದುಕೊಂಡು ತಾಮ್ರಧ್ವಜನ ಬಿಲ್ಲನ್ನು ಕತ್ತರಿಸಿ ಹಾಕಿದ್ದಾನೆ.

ಜೈಮಿನಿ ಮಹರ್ಷಿಗಳು ಜನಮೇಜಯ ಮಹಾರಾಜನಿಗೆ ಈ ಅದ್ಭುತವಾದಂತಹ ಕಥೆಯನ್ನ ಮುಂದುವರಿಸ್ತಾ ಇದ್ದಾರೆ. ಯಾವಾಗ ತಾಮ್ರಧ್ವಜನ ಬಿಲ್ಲು ಮುರಿಯುತ್ತೋ ಅರ್ಜುನನ ಬಾಣಕ್ಕೆ, ಆಗ ತಾಮ್ರಧ್ವಜ ಇನ್ನೊಂದು ಬಿಲ್ಲನ್ನು ತೆಗೆದುಕೊಂಡು ಹಲ್ಲನ್ನು ಕಡಿಯುತ್ತಾ ತುಟಿ ಕಚ್ಚುತ್ತಾ ಆ ಬಾಣವನ್ನ ಅರ್ಜುನನ ರಥದ ಮೇಲೆ ಬಿಟ್ಟಿದ್ದಾನಂತೆ. ಅರ್ಜುನನ ರಥ ಒಂದು ಯೋಜನ ಹಿಂದಕ್ಕೆ ಹೋಯ್ತಂತೆ, ಅಷ್ಟು ವೇಗವಾಗಿ ಅರ್ಜುನನ ಮೇಲೆ ಬಾಣ ಪ್ರಯೋಗವನ್ನು ಮಾಡಿದ್ದಾನೆ. ಅದನ್ನ ನೋಡಿ ಅರ್ಜುನ ಸುಧಾರಿಸಿಕೊಂಡು, ನಿಲ್ಲು ನಿಲ್ಲು, ನಿನ್ನ ಮುಖವನ್ನು ತೋರಿಸು ಎನ್ನುತ್ತಾ ಆ ಬಾಣವನ್ನು ಬಿಟ್ಟಾಗ ತಾಮ್ರಧ್ವಜನ ರಥ ಆಕಾಶಕ್ಕೆ ಹಾರಿ ಹೋಯ್ತಂತೆ. ಆಗ ಕೃಷ್ಣ ಅರ್ಜುನನ ಆ ಪರಾಕ್ರಮವನ್ನು ಕಂಡು ತಲೆ ತೂಗ್ತಾ ಇದ್ದಾನೆ. ಏನ್ ಆಶ್ಚರ್ಯ ಇದು!

0: ಜಯ ರಾಗ ಗೆಚ್ಚಾಡಿದರ್ ದುರದೊಳು.
1: ಇದೇನಾಶ್ಚರ್ಯ, ಅರ್ಜುನ ತಾಮ್ರಧ್ವಜರ ಯುದ್ಧ ಅಸದೃಶವಾಗಿರುವಂತಹದ್ದು, ಅವರ ಯುದ್ಧಕ್ಕೆ ಸರಿಸಮಾನವಾಗಿರುವಂತಹದ್ದು, ನಿರುಪಮವಾಗಿರುವಂತಹದ್ದು. ಇಬ್ಬರೂ ಕೂಡ ಪರಸ್ಪರ ಗೆಲ್ಲಬೇಕು ಎಂಬಂತಹ ಒಂದು ಧ್ಯೇಯದಿಂದ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆ ಇಬ್ಬರೂ ಕೂಡ ಎಡಬಲದ ವ್ಯೂಹಗಳನ್ನು ಭೇದಿಸ್ತಾ ಇದ್ದಾರೆ, ನೋವಿನ ಖೇದವನ್ನು ಸಹಿಸ್ತಾ ಇದ್ದಾರೆ, ಹೆಜ್ಜೆ ಹೆಜ್ಜೆಗೂ ಕೂಡ ಪರಾಕ್ರಮವನ್ನು ತೋರಿಸ್ತಾ ಇದ್ದಾರೆ. ಕ್ರಮವಾಗಿ ಇವನು ತೊಟ್ಟ ಬಾಣವನ್ನು ಅವನು ಕಡಿಯೋದು, ಅವನು ಬಿಟ್ಟ ಬಾಣವನ್ನು ಇವನು ಕಡಿಯೋದು, ಹೀಗೆ ಬಾಣಗಳನ್ನು ಕತ್ತರಿಸಿ ಅದು ನೀರಿನ ಅಲೆಗಳಂತೆ ತೋರ್ತಾ ಇದೆಯಂತೆ. ಯುದ್ಧರಂಗದಿಂದ ಯಾರೂ ಹಿಂತಿರುಗಬಾರದು, ಯುದ್ಧ ಭೂಮಿಗೆ ಬೆನ್ನನ್ನು ತೋರಿಸಬಾರದು ಅಂತ ಹೇಳಿ ಬಿಲ್ಲಿನ ಘೋಷದಿಂದ ಭಯವನ್ನು ಉಂಟು ಮಾಡುತ್ತಾ, ಯಾವುದೇ ವಿಧವಾದಂತಹ ಜಡತೆ ಇಲ್ಲದೆ, ಸೋಮಾರಿತನ ಇಲ್ಲದೆ, ಇಬ್ಬರೂ ಕೂಡ ಸಾಹಸ ಸತ್ವಗಳಿಂದ ಪರಸ್ಪರ ಗೆಲ್ಲಬೇಕು ಅಂತ ಇಬ್ಬರೂ ಕೂಡ ಯುದ್ಧವನ್ನು ಮಾಡ್ತಾ ಇದ್ದಾರೆ.

0: கெடகிதம் படையொழு அக்ஷௌகிணிகளல் இந்நூரனாகவதொழு.
1: ஜனமேஜ மகாராஜா, இவரிப்பர ಅತ್ಯಂತ ಘೋರವಾದಂತಹ ಯುದ್ಧವನ್ನು ಕೇಳು. ಇಬ್ಬರೂ ಕೂಡ ಜಯಿಸಬೇಕು ಎಂಬ ಕೆಚ್ಚಿನಿಂದ ಅರ್ಜುನ ತಾಮ್ರಧ್ವಜರು 7 ದಿನ ಹಗಲು ರಾತ್ರಿ ಎಡಬಿಡದೆ ಯುದ್ಧ ಮಾಡಿದಾರಂತೆ. ಆ ಕೃಷ್ಣನೂ ಕೂಡ ಇವರಿಬ್ಬರ ಕಾಳಗವನ್ನು ನೋಡ್ತಾ ಇದ್ದಾನೆ. ಬಳಿಕ ಅರ್ಜುನ ತಾಮ್ರಧ್ವಜನ 1000 ರಥಗಳನ್ನು ಮುರಿದು ಹಾಕಿದ್ದಾನೆ. ಅವನ 200 ಅಕ್ಷೌಹಿಣಿ ಸೈನ್ಯವನ್ನು ಕೂಡ ಸಂಹಾರ ಮಾಡಿದ್ದಾನೆ. ಹಾಗೆ ತಾಮ್ರಧ್ವಜನೂ ಕೂಡ

ತಾಮ್ರಧ್ವಜನು ಕೂಡ ಅರ್ಜುನ ಜೊತೆ ವೀರಾವೇಶವಾಗಿ ಸರಿ ಸಮಾನವಾಗಿ ಯುದ್ಧ ಮಾಡ್ತಾ ಅವನ 10 ಲಕ್ಷ ಸೈನ್ಯವನ್ನು ಸಂಹಾರ ಮಾಡಿದ್ದಾನೆ. ಅಡಿಗಡಿಗೆ ಅರ್ಜುನನನ್ನ ಗಾಯಗೊಳಿಸ್ತಾ ಇದ್ದಾನೆ. ಅರ್ಜುನನ ಧ್ವಜದಲ್ಲಿದ್ದಂತಹ ಹನುಮಂತನನ್ನು ಕೂಡ ಹಲ್ಗಿರಿಯುವಂತೆ ಮಾಡ್ತಾ ಇದ್ದಾನಂತೆ. ಕೃಷ್ಣನನ್ನು ಹೊಡೆದಿದ್ದಾನೆ, ಸಾರಥಿ ಕುದುರೆಗಳನ್ನ ಮುಗ್ಗರಿಸುವಂತೆ ಮಾಡಿದ್ದಾನೆ, ಗಾಂಡೀವದ ಹೆದೆಯನ್ನು ಕತ್ತರಿಸಿ ಹಾಕಿದ್ದಾನೆ. ಜೊತೆಗೆ ಅವರ ಜೊತೆ ಇದ್ದಂತಹ ವೃಷಕೇತು, ಅನುಸಾಲ್ವ, ಸಾತ್ಯಕಿ, ಬಬ್ರುವಾಹನ ಎಲ್ಲರನ್ನು ಕೂಡ ನೋಯಿಸಿದ್ದಾನೆ. ಹೀಗೆ ಹಂಸಧ್ವಜನು ಕೂಡ ಯುದ್ಧವನ್ನು ಮುಂದುವರಿಸಿದ್ದಾನೆ.

0: ಪಾರ್ಥನ ರಥವ ನೆತ್ತಿಕೊಂಡು ಆಗಸಗೆ ಪುಟನೆಗೆದು ಧರೆಯೊಳಪ್ಪಳಿಸಿದಂ ತಾಮ್ರಕೇತು.
1: ಇಬ್ಬರು ಬಾಣ ಪ್ರಯೋಗ ಮಾಡ್ತಾ ಇದ್ದಾರೆ, ಇಬ್ಬರ ಬಾಣಗಳು ಕೂಡ ಪರಸ್ಪರ ಮೈಯಲ್ಲಿ ನೆಟ್ಟಿದೆ. ಆ ಬಾಣದ ನೆಟ್ಟ ಬಾಣದಿಂದ ರಕ್ತ ಚಿಮ್ತಾ ಇದೆಯಂತೆ. ಆ ಚಿಮ್ಮಿದ ರಕ್ತ ಗಾಳಿಯ ದೆಸೆಯಿಂದ ಕೃಷ್ಣನ ತಲೆಯ ಮೇಲೆ ಬಿದ್ದಿದೆಯಂತೆ. ಅರ್ಜುನ ಪುನಃ ಬಿಲ್ಲನ್ನು ತೆಗೆದುಕೊಂಡು ಅವನ ಆ ತಾಮ್ರಧ್ವಜನ ಬಿಲ್ಲನ್ನು ಕತ್ತರಿಸಿ ಹಾಕಿದ. ಆಗ ಅವನಿಗೆ ಅತ್ಯಂತ ಕೋಪ ಬಂದು ಅರ್ಜುನನ ರಥವನ್ನು ಎತ್ತಿಕೊಂಡು ಆಕಾಶಕ್ಕೆ ಹಾರಿ ಎತ್ತಿ ಭೂಮಿಗೆ ಅಪ್ಪಳಿಸ್ತಾ ಇದ್ದಂತೆ. ಏನು ಆಶ್ಚರ್ಯ ಇದು!
0: ನಭಕೆ ವಿಜಯನ

ಅರ್ಜುನನ ರಥವನ್ನ ಎತ್ತಿ ಆಕಾಶಕ್ಕೆ ತೆಗೆದುಕೊಂಡು ಹೋಗಿ ಭೂಮಿಯ ಮೇಲೆ ಅಪ್ಪಳಿಸಾ ಇರುವಂತಹ ಸಂದರ್ಭದಲ್ಲಿ ಏನ್ ಆಶ್ಚರ್ಯ ನಡೀತು, ಏನ್ ಆಶ್ಚರ್ಯ ಇದು! ಅವನು ಅಪ್ಪಳಿಸುವಷ್ಟರಲ್ಲಿ ಶ್ರೀಕೃಷ್ಣ ಬಂದು ತನ್ನ ಶುಭವಾದ ಕೈಯಿಂದ ಆ ರಥವನ್ನ ಹಿಡಿದು ಭೂಮಿಯ ಮೇಲೆ ಸರಿಯಾಗಿ ನಿಲ್ಲಿಸ್ತಾ ಇದ್ದಾನಂತೆ, ಅರ್ಜುನನಿಗೆ ಅಭಯವನ್ನು ಕೊಡ್ತಾ ಇದ್ದಾನಂತೆ. ಇದನ್ನೆಲ್ಲ ನೋಡಿ ದೇವತೆಗಳು ಕೂಡ ಬೆರಗಾಗಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾರೆ, ತ್ರಿಭುವನದೊಳ್ ಅಚ್ಚುತನ ಭಕ್ತರಿಗೆ ಬರ್ಪುದೇ ಪರಿಭವ.

ಆ ಮೂರು ಲೋಕದಲ್ಲಿ ಆ ಪರಮಾತ್ಮನ ಭಕ್ತರಿಗೆ ಎಲ್ಲಾದರೂ ಕೂಡ ಪರಿಭವ ಉಂಟಾಗುತ್ತದೆಯೇ, ಸೋಲು ಉಂಟಾಗುತ್ತದೆಯೇ? ಕೃಷ್ಣ ತನ್ನ ಭಕ್ತರನ್ನು ಕಾಪಾಡಿಯೇ ಕಾಪಾಡ್ತಾನೆ ಅನ್ನುವಂಥದ್ದು ಪುನಃ ಇದು ನಿಜವಾಗ್ತಾ ಇದೆ ಅಂತ ಎಲ್ಲ ಉದ್ಗರಿಸ್ತಾ ಇದ್ದಾರಂತೆ. ಹೀಗೆ ಎರಡು ಸೈನ್ಯಗಳಿಗೂ ಕೂಡ ಪರಮ ಆಶ್ಚರ್ಯವಾಯಿತು. ಭೂರಮಣ ಕೇಳು, ಬಳಿಕ

ಈ ರೀತಿಯಾಗಿ ಕೃಷ್ಣ ಅರ್ಜುನನನ್ನ ಸಂರಕ್ಷಣೆ ಮಾಡಿದ ಮೇಲೆ ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ಇದು ಅಧರ್ಮ ಅಂತ ಅಳುಕಬೇಡ, ಈ ಯುದ್ಧದಲ್ಲಿ ಇವನನ್ನ ಗೆಲ್ಲೋದಕ್ಕೆ ನಾವಿಬ್ಬರೂ ಕೂಡ ಒಟ್ಟಿಗೆ ಪ್ರಯತ್ನಿಸ್ಬೇಕು, ಪ್ರಯತ್ನಿಸದೇ ಇದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಒಂದು ಕಡೆಯಿಂದ ಯುದ್ಧ ಮಾಡ್ತೇನೆ, ನೀನು ಇನ್ನೊಂದು ಕಡೆಯಿಂದ ಯುದ್ಧ ಮಾಡೋ, ಇಬ್ಬರು ಬೇರೆ ಬೇರೆ ದಿಕ್ಕಿನಿಂದ ಯುದ್ಧ ಮಾಡಿದರೆ ಇದು ಅಧರ್ಮ ಅಂತ ಭಾವಿಸ್ಬೇಡ, ನೀನು ಬಾಣವನ್ನು ಬಿಡು, ನಾನು ಇನ್ನೊಂದು ಕಡೆಯಿಂದ ಬಾಣವನ್ನು ಬಿಡುತ್ತೇನೆ. ಅದರಂತೆ ನರನಾರಾಯಣರಿಬ್ಬರು ಕೂಡ, ಕೃಷ್ಣಾರ್ಜುನರಿಬ್ಬರು ಕೂಡ ಬೇರೆ ಬೇರೆ ಕಡೆಯಿಂದ ಯುದ್ಧವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಬ್ಬರೂ ಕೂಡ ಆ ಬಾಣಗಳ ಮಳೆಯನ್ನು ತಾಮ್ರಧ್ವಜದ ಮೇಲೆ ಸುರಿಸ್ತಾ ಇದ್ದಾರೆ.

ಅರ್ಜುನರಿಬ್ಬರೂ ಕೂಡ ಅತ್ಯಂತ ಕೋಪದಿಂದ ವೀರಾವೇಶವಾಗಿ ಗಾಂಡೀವ ಮತ್ತು ಸಾಂಗ ಧನುಸ್ಸುಗಳನ್ನು ಹಿಡಿದುಕೊಂಡು ಆ ತಾಮ್ರಧ್ವಜನ ಮೇಲೆ ಬಾಣದ ಮಳೆಯನ್ನು ಬಿಡ್ತಾ ಇದ್ದಾರೆ. ಆ ಬಾಣದ ಆ ಸಮೂಹದಿಂದ ಇಡೀ ಬ್ರಹ್ಮಾಂಡವೇ ಕ್ಷೋಭೆಗೊಳ್ತಾ ಇದೆಯಂತೆ. ಸೂರ್ಯ ಮಂಡಲವೇ ಕಾಣದಂತೆ ಆಗಿದೆ, ಇಡೀ ವಾಯುಮಂಡಲ ಬಾಣಗಳಿಂದ ತುಂಬಿದೆ. ಈ ಪ್ರಕಾರವಾಗಿ ತಾಮ್ರಧ್ವಜನ ಮೇಲೆ ಯುದ್ಧವನ್ನು ಮಾಡ್ತಾ ಇರಬೇಕಾದ್ರೆ ತಾಮ್ರಧ್ವಜನು ಕೂಡ ಅಷ್ಟೇ ಪರಾಕ್ರಮವಾಗಿ ಅವರ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ದಾನೆ, ಬಾಣದ ಮಳೆಯನ್ನು ಸುರಿಸ್ತಾ ಇದ್ದಾನೆ, ಅವರಿಬ್ಬರನ್ನೂ ಕೂಡ ಅಡಿಗಡಿಗೆ ಬಾಣಗಳಿಂದ ಘಾಸಿ ಮಾಡ್ತಾ ಇದ್ದಾನೆ. ಹೀಗೆ ಎರಡು ದಿಕ್ಕುಗಳಿಂದ ಕೃಷ್ಣಾರ್ಜುನರು ಯುದ್ಧವನ್ನು ಮಾಡ್ತಾ ಇದ್ರೂ ಕೂಡ ಆ ತಾಮ್ರಧ್ವಜನ ಕೈ ಈ ಯುದ್ಧದಲ್ಲಿ ಮೇಲಾಯಿತು.

ಮತ್ತು ಅರ್ಜುನರು ತಾಮ್ರಧ್ವಜದ ಮೇಲೆ ವಿರುದ್ಧ ದಿಕ್ಕಿನಿಂದ ಬೇರೆ ಬೇರೆ ರಥದಲ್ಲಿ ಕುಳಿತುಕೊಂಡು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ತಾಮ್ರಧ್ವಜನು ಕೂಡ ಅದೇ ರೀತಿಯಾಗಿ ಅವರಿಬ್ಬರನ್ನು ಕೂಡ ಅಡಿಗಡಿಗೆ ಬಾಣಗಳಿಂದ ಅವರಿಗೆ

ನೋವನ್ನು ಉಂಟು ಮಾಡ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ತಾಮ್ರಧ್ವಜನ ಪರಾಕ್ರಮ ಹೆಚ್ಚಾಗ್ತಾ ಇದೆ, ಅವನ ಕಣ್ಣುಗಳು ಅರಳ್ತಾ ಇದೆ ಅಂತೆ, ರೋಮಾಂಚನವಾಗ್ತಾ ಇದೆ. ತಾಮ್ರಧ್ವಜನು ಕೈದೋರಿ ಗರ್ಜಿಸ್ತಾ ನಸು ನಗುತ್ತಾ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ದೇವಾ ಕೃಷ್ಣ, ನೀನು ಬೇರೆ ರಥದಲ್ಲಿ ಬಿಲ್ಲು ಹಿಡಿದು ಯುದ್ಧವನ್ನು ಮಾಡಿದರೆ ಅರ್ಜುನ ಘಾಸಿ ಆಗ್ತಾನೆ, ಅರ್ಜುನಿಗೆ ಗಾಯ ಆಗ್ತದೆ, ಮತ್ತು ಕೂಡ ಅರ್ಜುನನನ್ನು ರಕ್ಷಣೆ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ನೀನು ಅರ್ಜುನನ ಸಾರಥಿಯಾಗಿ ಯುದ್ಧವನ್ನು ಮಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪ್ರಾಥಮಿಕ ಶಿಕ್ಷಣ ಬಲಪಡಿಸಲು ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಕೈಗಾರಿಕೋದ್ಯಮಿಗಳಿಗೆ ಮುಖ್ಯಮಂತ್ರಿ ಸಲಹೆ. ಡಿಸೆಂಬರ್ ವೇಳೆಗೆ ಟ್ವಿನ್ ಸಿಟಿಯಲ್ಲಿ 200 ಎಕರೆ ಸೆಮಿಕಂಡಕ್ಟರ್ ಪಾರ್ಕ್ ಆರಂಭ, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ಜನರ ಗುಳೆ ತಪ್ಪಿಸಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಸೂಚನೆ. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ಸರ್ಕಾರದ ವಿರುದ್ಧ ವಿಧಾನಸೌಧದ ಮಹಾತ್ಮಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ. ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸುವ ನಿಟ್ಟನಲ್ಲಿ ಸಿಎಸ್ಆರ್ ಉಪಕ್ರಮವನ್ನು ಕೇಂದ್ರೀಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈಗಾರಿಕೆಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜಿಸಿದ್ದ ಜಾಗತಿಕ ಸಿಎಸ್ಆರ್ ಮತ್ತು ಸುಸ್ಥಿರತಾ ಶೃಂಗಸಭೆ 2026 ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಬೆಳವಣಿಗೆಗೆ ಎಫ್ಕೆಸಿಸಿಐ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದರು. ಸಿಎಸ್ಆರ್ ಎಂಬುದು ದಾನವಲ್ಲ, ಇದು ಸುಸ್ಥಿರ ಅಭಿವೃದ್ಧಿಯಲ್ಲಿ ಹೂಡಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಮಿಕರ ಕಲ್ಯಾಣಕ್ಕೆ ಸಮತೋಲಿತ ವಿಧಾನದ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಉದ್ಯೋಗದಾತರು ಮತ್ತು ಉದ್ಯೋಗಿಗಳು ಸಮಾನವಾಗಿ ಪ್ರಾಮುಖ್ಯತೆ ಹೊಂದಿದ್ದಾರೆ ಎಂದು ಹೇಳಿದ್ದಾರೆ. ಕೈಗಾರಿಕೆಗಳು ಈ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಕರೆ ನೀಡಿದ ಮುಖ್ಯಮಂತ್ರಿ, ರಾಜ್ಯವು ಈಗ ಬೆಂಗಳೂರು ಬಿಟ್ಟು ಇತರ ನಗರಗಳತ್ತ ಗಮನಹರಿಸುವಂತೆ ಸಲಹೆ ನೀಡಿದ್ದಾರೆ.
1: CSR is no longer a charity. It is a strategic investment on sustainable development for all of us growth. Who have grown, who have made profits, we should share with society. That is society. What the earlier UP government and said, it is a very noble India. So responsible corporate leaders, definitely many of them have taken it up very seriously. So this leadership can accelerate the journey towards the great development what India can look at.
0: ರಾಜ್ಯದಲ್ಲಿ ಶೀಘ್ರವೇ ಜಾರಿಗೆ ಬರಲಿರುವ 2026-2031 ನೂತನ ವೈಮಾಂತರಿಕ್ಷ ಮತ್ತು ರಕ್ಷಣಾ ನೀತಿಯಲ್ಲಿ ಆಧುನಿಕ ಎಲೆಕ್ಟ್ರಾನಿಕ್ ಸಮರ ಸಾಧನಗಳು, ಎಂಬೆಡೆಡ್ ತಂತ್ರಾಂಶ, ಇ ವಿಟಾಲ್ ಸಾಧನಗಳು, ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಬಳಸಲಾಗುವ ಪೇಲೋಡ್ ಇವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಮಗ್ರ ಕ್ಲಸ್ಟರ್ಗಳನ್ನು ಅಭಿವೃದ್ಧಿಪಡಿಸಲು ಒತ್ತು ಕೊಡಲಾಗಿದೆ. ಡಿಸೆಂಬರ್ ವೇಳೆಗೆ ಟ್ವಿನ್ ಸಿಟಿ ಹಂತ 1 200 ಎಕರೆ ವಿಸ್ತಾರದ ಸೆಮಿಕಂಡಕ್ಟರ್ ಪಾರ್ಕ್ ಕಾರ್ಯಾಚರಣೆ ಆರಂಭಿಸಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ಇಂದು ಆರಂಭವಾದ 15ನೇ ವರ್ಷದ ವ್ಯೂಹಾತ್ಮಕ ವಿದ್ಯುನ್ಮಾನ ಸಮಾವೇಶದಲ್ಲಿ ಮಾತನಾಡಿದ ಅವರು, ರಾಜ್ಯವು 2 ವರ್ಷಗಳ ಹಿಂದೆಯೇ ಸೆಮಿಕಂಡಕ್ಟರ್ ಮತ್ತು ಆಧುನಿಕ ಇಎಸ್ಡಿಎಂ ವಲಯಗಳಲ್ಲಿ 23,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಿದೆ. ಇದರಿಂದ ಹೆಚ್ಚಿನ ಕೌಶಲ್ಯ ಹೊಂದಿರುವ 3,500ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಹುದ್ದೆಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಶೋಧನೆ, ಡೀಪ್ ಟೆಕ್ ವಿನ್ಯಾಸ ಮತ್ತು ಎಕ್ವಿಪ್ಮೆಂಟ್ ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಚಿಪ್ ವಿನ್ಯಾಸ ಸಂಸ್ಥೆಗಳು ಮತ್ತು 3 ನ್ಯಾನೋಮೀಟರ್ ವಿನ್ಯಾಸ ಕೇಂದ್ರಗಳು ಸಕ್ರಿಯವಾಗಿವೆ. ಉದ್ಯಮಿಗಳು ಇವೆಲ್ಲವನ್ನು ಸಕಾರಾತ್ಮಕವಾಗಿ ಪರಿಗಣಿಸಿ ಹೂಡಿಕೆಗೆ ಮುಂದಾಗಬೇಕು ಎಂದು ಕರೆ ನೀಡಿದ್ದಾರೆ. ಇದೇ ವೇಳೆ ಸಚಿವ ಎಂಬಿ ಪಾಟೀಲ್ ಎಲ್ಸಿನಾ ವರದಿ 2026 ಬಿಡುಗಡೆ ಮಾಡಿದರು. ಕರ್ನಲ್ ಲಾಕ್ಯಾಜಿತ್ ಸಿಂಗ್ ಚೌಹಾಣ್ ಭವಿಷ್ಯದ ಡ್ರೋನ್ ಮತ್ತು ತಂತ್ರಜ್ಞಾನ ಕುರಿತು ಬರೆದಿರುವ ವಿಂಗ್ಸ್ ಆಫ್ ಅಸ್ತ್ರ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಸರ್ಕಾರ ಸಿದ್ದವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ.

0: ಬೆಂಗಳೂರಿನಲ್ಲಿಂದು ನಾಗರಿಕರ ಅಹವಾಲುಗಳನ್ನು ಸ್ವೀಕರಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಪ್ರತಿಯೊಬ್ಬ ಶಾಸಕರಿಗೂ 1 ಕೋಟಿ ರೂಪಾಯಿ ನೀಡಲು ತೀರ್ಮಾನಿಸಲಾಗಿದೆ. ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗಾಗಿ ಪ್ರತಿ ಜಿಲ್ಲೆಗೆ 5 ಕೋಟಿ ರೂಪಾಯಿ ನೀಡಲಾಗಿದೆ. ಈಗಾಗಲೇ ಪಿಡಿ ಖಾತೆಗಳಲ್ಲಿ 329 ಕೋಟಿ ರೂಪಾಯಿ ಲಭ್ಯವಿದ್ದು ಸರ್ಕಾರದ ಬಳಿ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ಮತ್ತು ಬೆಂಗಳೂರು ವಿಭಾಗದ ಪ್ರಗತಿ ಪರಿಶೀಲನೆ ಬಾಕಿಯಿದೆ. ಬಳಿಕ ರಾಜ್ಯದ ಪರಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ಚಿತ್ರಣ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಜನರು ಉದ್ಯೋಗಕ್ಕಾಗಿ ಗುಳೆ ಹೋಗುವುದನ್ನು ತಪ್ಪಿಸಲು ಎಲ್ಲಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೂಡಲೇ ವಿಬಿಜಿ ರಾಮ್ಜಿ ಯೋಜನೆಯಡಿ ಜನರಿಗೆ ಉದ್ಯೋಗ ನೀಡುವಂತೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. ಆಯುರ್ವೇದ ಪ್ರಾಚೀನ ಚಿಕಿತ್ಸಾ ಪದ್ದತಿಯಾಗಿದ್ದು ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ಗದಗ ಜಿಲ್ಲೆಯ ಗಜೇಂದ್ರಗಡದ ಪಟ್ಟಣದಲ್ಲಿ ನಡೆದ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಘಟಿಕೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದ ವೈದ್ಯಕೀಯ ವ್ಯವಸ್ಥೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷ ಅಶೋಕ ಕುಮಾರ ಬಾಗಮಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸಲು ವಿಫಲವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಕೆಪಿಸಿಸಿ ಕಚೇರಿಯ ಬಳಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ಬಿಜೆಪಿ ಕಾರ್ಯಕರ್ತರು ಹಾಗೂ ಹರಿಹರ ಕ್ಷೇತ್ರದ ಶಾಸಕ ಬಿಪಿ ಹರೀಶ್ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದು ಹಲ್ಲೆಗೆ ಯತ್ನಿಸಿರುವುದು ಖಂಡನೀಯ ಎಂದು ಬಿಜೆಪಿ ತಿಳಿಸಿದೆ. ಘಟನೆ ಖಂಡಿಸಿ ವಿಧಾನಸೌಧದ ಎದುರು ಮಹಾತ್ಮಗಾಂಧಿ ಪ್ರತಿಮೆಯ ಬಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿಂದು ಪ್ರತಿಭಟನೆ ನಡೆಯಿತು. ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ನಾಯಕರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪರಿಷತ್ ಸದಸ್ಯ ಸಿಟಿ ರವಿ, ಹಲವು ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇಂದು ರಾಷ್ಟೀಯ ಪ್ರಸಾರ ದಿನವನ್ನು ಆಚರಿಸಲಾಗುತ್ತಿದೆ. 1927ರಲ್ಲಿ ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ನಿಲಯದಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಸಾರವಾಗಿತ್ತು. 1936ರ ಜೂನ್ 8ರಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋ ಆಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ದಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ರೇಡಿಯೋ ಪ್ರಮುಖ ಪಾತ್ರ ವಹಿಸಿದೆ. 1956ರಲ್ಲಿ ರಾಷ್ಟೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927ರಿಂದ ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯವಾದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ರಾಜ್ಯದ ಕರಾವಳಿ ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಮಳೆಯಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ವ್ಯಾಪಕ ಮಳೆ ಸುರಿಯುತ್ತಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಇಂದು ಜೋಯಿಡಾ ಹಾಗೂ ದಾಂಡೇಲಿಯ ತಾಲೂಕಿನ ಎಲ್ಲಾ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಪಾಲಕರು ಹಾಗೂ ಸಾರ್ವಜನಿಕರು ಅನಗತ್ಯವಾಗಿ ಮಕ್ಕಳು ಮನೆಗಳಿಂದ ಹೊರಗೆ ತೆರಳದಂತೆ ಎಚ್ಚರಿಕೆ ವಹಿಸುವಂತೆ ಹಾಗೂ ಮಳೆ ಸಂಬಂಧಿತ ಮುನ್ನೆಚ್ಚರಿಕಾ ಸೂಚನೆಗಳನ್ನು ಪಾಲಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸತತವಾಗಿ ಮಳೆಯಾಗುತ್ತಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಇಂದು ಜಿಲ್ಲೆಯ ಪ್ರಾಥಮಿಕ ಹಂತದಿಂದ ಪದವಿ ಪೂರ್ವ ಕಾಲೇಜುವರೆಗೆ ಜಿಲ್ಲಾಡಳಿತ ರಜೆ ಘೋಷಿಸಿದೆ. ಕಳೆದ 1 ವಾರದಿಂದ ಎಡೆಬಿಡದೆ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿವೆ. ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ.

ಪಠ್ಯಾಂಶಗಳು. ಪ್ರಾಥಮಿಕ ಶಿಕ್ಷಣ ಬಲಪಡಿಸಲು ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಕೈಗಾರಿಕೋದ್ಯಮಿಗಳಿಗೆ ಮುಖ್ಯಮಂತ್ರಿ ಸಲಹೆ. ಡಿಸೆಂಬರ್ ವೇಳೆಗೆ ಕ್ವಿನ್ ಸಿಟಿಯಲ್ಲಿ 200 ಎಕರೆ ಸೆಮಿಕಂಡಕ್ಟರ್ ಪಾರ್ಕ್ ಆರಂಭ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಜನರ ಗುಳೆ ತಪ್ಪಿಸಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಸೂಚನೆ. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ಸರ್ಕಾರದ ವಿರುದ್ದ ವಿಧಾನಸೌಧದ ಮಹಾತ್ಮಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.